ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, ರಾಷ್ಟ್ರೀಯ ಶಕವರ್ಷ 1948, ಶ್ರಾವಣ ಮಾಸದ 8ನೆಯ ದಿನ, ಎಂದರೆ 2026ನೆಯ ಇಸವಿ ಜುಲೈ ತಿಂಗಳಿನ 30ನೇ ತಾರೀಕು. ಸಮಯ 5:58:35. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1089 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಬೆಳಗ್ಗಿನ ಈ ಪ್ರಸಾರಕ್ಕೆ ನಲ್ಮೆಯ ಸ್ವಾಗತ. ಸಾವಿತ್ರಿ ಮಾಡುವ ನಮಸ್ಕಾರಗಳು.

ಪಂಡಿತ್ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ಜಗನ್ನಾಥದಾಸರ ಕೀರ್ತನೆಯನ್ನು ಕೇಳಿದರೆ, ಇದೀಗ ವಿಜಯದಾಸರ ಕೀರ್ತನೆ ಬಂದು ನಿಲ್ಲೋ ಕಣ್ಣ ಮುಂದೆ ಹಾಡಿದ್ದಾರೆ ಲಕ್ಷ್ಮೀ ಶಂಕರ್.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದೇ ಒಂದೇ ನಾವೆಲ್ಲರೂ ಒಂದೇ ದೇಶಭಕ್ತಿ ಗೀತೆ, ರಚನೆ ಜಿ ಎಸ್ ಶಿವರುದ್ರಪ್ಪ, ಹಾಡಿದ್ದಾರೆ ಶಾಂತಾ ಜಯತೀರ್ಥ.

0: ಆಕಾಶವಾಣಿ ಮಂಗಳೂರು, ಸಮಯ 6:30:20. ಇದೀಗ ಕೇಳಿ ಚಿಂತನ ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ.
1: ಆಸೆಯೇ ದುಃಖಕ್ಕೆ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದುದನ್ನು ನಾವು ಎಲಿಮೆಂಟರಿ ಶಾಲೆಯಲ್ಲಿ ಕಲಿತಿದ್ದೇವೆ. ಆದರೆ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾದ ನಾನು ಆಸೆಯನ್ನು ಪರಿಭಾವಿಸುವ ಕ್ರಮವೇ ಬೇರೆ. ಅರ್ಥಶಾಸ್ತ್ರದ ಪ್ರಕಾರ ಆಸೆಯು ಮಾನವನ ಚಟುವಟಿಕೆಗಳಿಗೆ ಮೂಲ. ಆಸೆಗಳ ತೃಪ್ತಿಗಾಗಿಯೇ ಮಾನವ ದುಡಿದು ಸಂಪನ್ಮೂಲಗಳನ್ನು ಸಂಚಯಿಸುತ್ತಾನೆ. ಆ ಬಳಿಕ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸಿ ಆಸೆಯನ್ನು ತೃಪ್ತಿಪಡಿಸುತ್ತಾನೆ. ಸರಕು ಮತ್ತು ಸೇವೆಗಳ ಅನುಭೋಗವಾಗಬೇಕಾದರೆ ಅವುಗಳ ಉತ್ಪಾದನೆ ನಡೆಯಬೇಕು. ಉತ್ಪಾದನೆಯಾಗಬೇಕಾದರೆ ಉತ್ಪಾದನಾಂಗಗಳು ಅವುಗಳನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಆದರೆ ಸಾಲದು, ಅವು ವಿನಿಮಯವಾದರೇನೆ ಅನುಭೋಗ ಸಾಧ್ಯವಾಗುವುದು. ನಾವೆಲ್ಲ ಬದುಕುತ್ತಿರುವುದು ಆಸೆಯಿಂದಾಗಿ. ಹಾಗಾಗಿ ಆಸೆಗಳು ದುಃಖಕ್ಕೆ ಮೂಲ ಎಂದಿರುವುದನ್ನು ಅರ್ಥಶಾಸ್ತ್ರವು ದುರಾಸೆಯೇ ದುಃಖಕ್ಕೆ ಮೂಲ ಎಂದು ಬದಲಾಯಿಸಿಕೊಳ್ಳುತ್ತದೆ. ಆಸೆಗಳಿಗೆ ಅಂತ್ಯವೆಂಬುದಿಲ್ಲ. ತೊಟ್ಟಿಲಿನಿಂದ ಗೋರಿಯವರೆಗೆ ಬರುವ ಮಾನವನ ಸಂಗಾತಿ ಎಂದರೆ ಅದು ಆಸೆ ಮಾತ್ರ. ಎಲ್ಲ ಆಸೆಗಳನ್ನು ತೃಪ್ತಿಪಡಿಸುವಷ್ಟು ಸಂಪತ್ತು ನಮ್ಮಲ್ಲಿ ಇರುವುದಿಲ್ಲ. ಆದುದರಿಂದ ಬುದ್ಧಿವಂತನಾದ ಮಾನವ ಆದ್ಯತೆಗನುಸಾರವಾಗಿ ಆಸೆಗಳನ್ನು ತೃಪ್ತಿಪಡಿಸುತ್ತಾ ಹೋಗುತ್ತಾನೆ. ಅವನು ನೀಡುವ ಆದ್ಯತೆ ಅವನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ನಾವು ಒಂದೇ ಆಸೆಯನ್ನು ಪದೇ ಪದೇ ತೃಪ್ತಿಪಡಿಸುತ್ತಾ ಹೋದರೆ ಅದು ವ್ಯಸನವಾಗಿ ಮಾರ್ಪಡುತ್ತದೆ. ಧೂಮಪಾನ, ಮದ್ಯಪಾನ, ಜುಗಾರಿ, ಮೈಥುನ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ಇಂತಹ ಆಸೆಗಳನ್ನು ವಿಷಯಾಸಕ್ತಿ ಎಂದು ಕರೆಯಲಾಗುತ್ತದೆ. ವಿಷಯಾಸಕ್ತಿಯಿಂದ ಏನಾಗುತ್ತದೆ? ಭಗವದ್ಗೀತೆ ಏನು ಹೇಳುತ್ತದೆ ಎಂದು ಕೇಳೋಣ. ಧ್ಯಾಯತೋ ವಿಷಯಾನುಪಂಸಃ ಸಂಗಸ್ತೇಶುಪಜಾಯತೆ ಸಂಗಃ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾದ್ಭವತಿ ಸಮೋಹ ಸಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳನ್ನು ಕುರಿತೇ ಚಿಂತಿಸುವವರಿಗೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತದೆ. ಆಸಕ್ತಿಯಿಂದ ಆ ವಿಷಯಗಳು ಬೇಕೆಂಬ ಆಸೆ ಉಂಟಾಗುತ್ತದೆ. ಆಸೆ ಈಡೇರದಾದಾಗ ಕ್ರೋಧ ಉಂಟಾಗುತ್ತದೆ. ಕ್ರೋಧದಿಂದ ಅವಿವೇಕ ಮೂಡುತ್ತದೆ. ಅವಿವೇಕದಿಂದ ಸ್ಮರಣಶಕ್ತಿ ಕುಂಠಿತವಾಗುತ್ತದೆ. ಸ್ಮರಣಶಕ್ತಿ ಕುಂಠಿತವಾಗುವುದರಿಂದ ಬುದ್ಧಿಶಕ್ತಿ ನಾಶವಾಗುತ್ತದೆ. ಬುದ್ಧಿಶಕ್ತಿ ನಾಶವಾದವ ವಿನಾಶ ಹೊಂದುತ್ತಾನೆ. ಆಸೆ ಎಂಬ ಬಿಸಿಲು ಕುದುರೆ ಏರಿ ಜೀವನವನ್ನೇ ಹಾಳು ಮಾಡಿಕೊಂಡ ಅನೇಕರ ಬಗ್ಗೆ ನೀವು ಕೇಳಿದ್ದೀರಿ. ಹೆಣ್ಣಿನಾಶೆಯಿಂದ ರಾವಣ ಸತ್ತ, ಮಣ್ಣಿನಾಶೆಯಿಂದ ಕೌರವ ಸತ್ತ, ಕಾಮಾತುರನಾದ ನಹುಷ ಹೆಬ್ಬಾವಾದ, ಇವರ ದುರಂತಕ್ಕೆ ದುರಾಸೆಯೇ ಕಾರಣ. ದುರಾಸೆಯಿಂದ ತನ್ನ ಬಾಳನ್ನು ಕತ್ತಲೆ ಮಾಡಿಕೊಂಡ ವ್ಯಕ್ತಿಯೊಬ್ಬನ ಕಥೆಯನ್ನು ನಿಮಗೆ ನೆನಪಿಸುತ್ತಿದ್ದೇನೆ. ಒಮ್ಮೆ ಒಬ್ಬ ವ್ಯಕ್ತಿ ಕಠೋರ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡ. ತನ್ನ ಆಸೆಯೆಲ್ಲವೂ ಈಡೇರಬೇಕೆಂಬ ವರವನ್ನು ಬೇಡಿದ. ಭಗವಂತ ಅವನಿಗೆ ಒಂದು ಶಂಖವನ್ನು ಇತ್ತು. ನಿನಗೇನು ಬೇಕೋ ಅದೆಲ್ಲವನ್ನ ನೆನೆಸಿಕೊಂಡು ಶಂಖವೂದು, ನಿನ್ನ ಆಸೆ ಈಡೇರುತ್ತದೆ ಅಂದ. ಆ ವ್ಯಕ್ತಿ ಶಂಖ ಊದಿ ತನಗೆ ಬೇಕಾದುದೆಲ್ಲವನ್ನು ಪಡೆಯತೊಡಗಿದ. ಇದು ಗೊತ್ತಾಗಿ ಪಕ್ಕದ ಮನೆಯ ಆತನಿಗೆ ದುರಾಸೆ ಉಂಟಾಯಿತು. ಅವನೂ ತಪಸ್ಸಿನ ಮೂಲಕ ದೇವರನ್ನು ಮೆಚ್ಚಿಸಿದ. ನಿನ್ನ ಆಸೆ ಏನು ಎಂದು ಭಗವಂತ ಕೇಳಿದಾಗ, ನನ್ನ ಪಕ್ಕದ ಮನೆಯಾತ ಶಂಖವೂದಿ ಏನನ್ನು ಕೇಳುತ್ತಾನೋ ಅದರ ಎರಡು ಪಟ್ಟು ನನಗೆ ಸಿಗುವಂತೆ ವರ ಕೊಡು ಎಂದು ಕೇಳಿದ. ಭಗವಂತ ತಥಾಸ್ತು ಎಂದ. ಅಂದಿನಿಂದ ಅವನ ಭವಿಷ್ಯವೇ ಬದಲಾಯಿತು. ಶಂಖ ಊದಿದ ಒಂದು ಕಾರು ಕೇಳಿದರೆ ಪಕ್ಕದ ಮನೆಯವನಿಗೆ ಎರಡು ಕಾರು ಸಿಕ್ಕಿತು. ಶಂಖದವ ಒಂದು ಮನೆ ಪಡೆದಾಗ ಪಕ್ಕದವನಿಗೆ ಎರಡು ಮನೆ ಸಿಕ್ಕಿತು. ಶಂಖದವನಿಗೆ ವಿಪರೀತ ಸಿಟ್ಟು ಬಂದು ಶಂಖ ಊದಿ ನನ್ನ ಒಂದು ಕಣ್ಣು ಹೋಗಲಿ ಅಂದ. ಪಕ್ಕದ ಮನೆಯವನ ಎರಡೂ ಕಣ್ಣು ಹೋಯಿತು. ಮಾನವ ಸಂಪತ್ತನ್ನು ಗಳಿಸಬೇಕೆಂದು ಪ್ರಯತ್ನಿಸುವುದು ತಪ್ಪಲ್ಲ. ಆದರೆ ತಪ್ಪು ಪ್ರಯತ್ನ ಮಾಡಬಾರದು. ಅತಿ ಸರ್ವತ್ರಂ ವರ್ಜಯೇತೆಂಬ ಮಾತಿದೆ. ಧನವುಳ್ಳ ಧನಿಕರು ತನ್ನ ಧನದಿಂದ ಅಗತ್ಯದ ಆಸೆಗಳನ್ನು ಮಾತ್ರವೇ ತೃಪ್ತಿಪಡಿಸಿ ಉಳಿದುದನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕೆಂದು ತಮ್ಮ ಸಾಮಾಜಿಕ ದತ್ತಿ ಸಿದ್ಧಾಂತದಲ್ಲಿ ಗಾಂಧೀಜಿ ಹೇಳಿದ್ದಾರೆ. ಅಲೆಕ್ಸಾಂಡರ್ ದ ಗ್ರೇಟ್ ಸತ್ತಾಗ ಅವನ ಇಚ್ಛೆಯಂತೆ ಅವನ ಎರಡೂ ಕೈಗಳನ್ನು ಹೊರಕ್ಕೆ ನೆಟ್ಟಗೆ ನಿಲ್ಲಿಸಿ ಸಮಾಧಿ ಮಾಡಲಾಯಿತಂತೆ. ವಿಶ್ವ ವಿಜೇತನಾದರೂ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಬರಿಗೈಯಲ್ಲಿ ಹೋದ ಎನ್ನುವುದು ಇದರ ಸಂದೇಶ. ಮಾನವನ ಅತಿದೊಡ್ಡ ಸಾಧನೆ ಅಂದರೆ ಸಂಯಮ ಎಂದು ಮಹಾತ್ಮ ಗಾಂಧಿ ಹೇಳುತ್ತಿದ್ದರು. ನಾವು ಸಂಯಮದಿಂದ ಅತಿ ಆಸೆಯನ್ನು ಗೆದ್ದು ನಾವೂ ಬಾಳೋಣ, ಇತರರನ್ನು ಬಾಳಗೊಡೋಣ.
0: ಇದುವರೆಗೆ ಡಾಕ್ಟರ್ ಪ್ರಭಾಕರ ಶಿಶಿಲ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು 6:40 ಪ್ರಾಯೋಜಿತ ಕಾರ್ಯಕ್ರಮ ಕೇಳದೆ ಶಿವಪ್ಪ ನಾಯಕ ಯುಎ

ಹೆಚ್ಚೆ ಸ್ನೇಹಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಹನಾ ಕಾಮತ್. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಭಾವಗೀತೆಗಳು. 7:45 ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳು. 8:30 ಮತ್ತೆ ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. 10:30 ಹೃದಯ ರಾಗ, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇಂದು ನಿಮ್ಮಿಷ್ಟದ ಚಿತ್ರಗೀತೆಯನ್ನು ಕೇಳುವುದರ ಜೊತೆಗೆ ನೀವು ನಾವು ಹೇಳುವ ಎಸ್ ಜಾನಕಿ ಅವರು ಹಾಡಿದ ಗೀತೆಯೊಂದರ ಸಾಲಿನ ಪಲ್ಲವಿಯನ್ನು ಗುರುತಿಸಬೇಕು. ಸಾಲು ನಮ್ಮದು, ಪಲ್ಲವಿ ನಿಮ್ಮದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅವಿನಾಶ್ ಹೆಬ್ಬಾರ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಭೈರವ್ ಕೇಳುವಿರಿ. 12:05 ವನಿತಾ ವಿಹಾರ, ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು.

ಈ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ. 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಈ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ. ಕಾಸರಗೋಡಿನ ಶೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟುಗಳ 2ನೇ ಭಾಗ. 5:30 ಯುವವಾಣಿ ಅಮೃತ ಅವರಿಂದ ಸಿತಾರ್ ವಾದನ, ತಬಲಾ ಪಕ್ಕವಾದ್ಯ ಯತೀಶ್ ಆಚಾರ್ಯ, ಆ ಬಳಿಕ ಆಶ್ಲೇಷ್ ಪಿಎಸ್ ಅವರಿಂದ ಮೃದಂಗಲಯ ವಿನ್ಯಾಸ, ಪಿಟೀಲು ಧನಶ್ರೀ ಶಬರಾಯ, ದಿವ್ಯಾ ಎಂ ಕೊಡಿಯಾಳ ಅವರಿಂದ ಭಾಷಣ, ವಿಷಯ ದೇಶೀಯ ಭಾಷೆಗಳ ಭವಿಷ್ಯ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಆಫ್ರಿಕನ್ ಹಂದಿಜ್ವರ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧರಣೇಶ್ ಎನ್ ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಸುಗಮ ಸಂಗೀತ. 8:15 ಟುಡೇ ಇನ್ ಪಾರ್ಲಿಮೆಂಟ್. 8:30 ಕೊಂಕಣಿ ಕಾರ್ಯಕ್ರಮ. ಬ್ರ್ಯಾಂಡೆಡ್ ಹಾಗೂ ಸಾಮಾನ್ಯ ಔಷಧಿಗಳು, ಈ ಕುರಿತು ಡಾಕ್ಟರ್ ಅಶೋಕ್ ಶೆಣಿ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ರೂಪಕ ಕಲಾರಸಿಕರ ಸ್ವರ್ಗ ಹಾಸನ. ರಚನೆ KS ದಿನೇಶ್. ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಹಾಗೂ ಪುಟ್ಟಸ್ವಾಮಿ ಪಿ ತರೀಕೆರೆ. ಆ ಬಳಿಕ ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳುವಿರಿ. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುವರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಈ ಬೆಳಗ್ಗೆ 10:30 11:30 ಹೃದಯ ರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವಿಂದು ನಾವು ಹೇಳುವ ಎಸ್ ಜಾನಕಿಯವರ ಹಾಡಿನ ಗೀತೆಯೊಂದರ ಸಾಲಿನ ಪಲ್ಲವಿಯನ್ನು ಗುರುತಿಸಬೇಕು. ಸಾಲು ನಮ್ಮದು, ಪಲ್ಲವಿ ನಿಮ್ಮದು. ಆಕಾಶವಾಣಿ ಮಂಗಳೂರು, ಸಮಯ 6:40. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್.

0: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
4: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ HD. ನಾನು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾವು ನೈಸರ್ಗಿಕ ಕೃಷಿ ಮತ್ತು ಆ ನೈಸರ್ಗಿಕ ಕೃಷಿಯ ಪರಿಕರಗಳನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೈಸರ್ಗಿಕ ಕೃಷಿ ಅಂತಂದರೆ ನಾವು ಯಾವುದೇ ಆದ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಕೀಟನಾಶಕಗಳನ್ನು ನಾವು ಬಳಸದೆ ನಮ್ಮಲ್ಲೇ ದೊರೆಯತಕ್ಕಂಥ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪರಿಕರಗಳನ್ನು ಮಾಡಬಹುದಾದಂಥ ಒಂದು ಕೃಷಿಗೆ ನೈಸರ್ಗಿಕ ಕೃಷಿ ಅಂತೀವಿ. ಈ ನೈಸರ್ಗಿಕ ಕೃಷಿಯಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ದೇಶಿ ಹಸುಗಳಿಗೆ ಕೊಡ್ತಾ ಇದ್ದೀವಿ. ಇದು ಏನಕ್ಕಪ್ಪ ಅಂದರೆ, ದೇಶಿ ಹಸುವಿನಲ್ಲಿ ನಮಗೆ ಅತಿ ಹೆಚ್ಚಿನ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ನಾವು ನೋಡ್ಬೋದು. ಈ ದೇಶಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಅತಿ ಹೆಚ್ಚಿನ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಇರೋದ್ರಿಂದ ಈ ದೇಶಿ ಹಸುವಿನ ಸಗಣಿ ಮತ್ತು ಗಂಜಲವನ್ನು ಉಪಯೋಗಿಸ್ಕೊಂಡು ನಾವು ಕೆಲವೊಂದು ಪರಿಕರಗಳನ್ನು ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ್ಯಾವುದಪ್ಪ ಅಂದರೆ, ಬೀಜಾಮೃತ, ಜೀವಾಮೃತ ಮತ್ತು ಘನಜೀವಾಮೃತ ಅನ್ನುವಂಥ ಪ್ರಮುಖವಾದ ಪರಿಕರಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ಮಾಡಬಹುದು. ನಾವು ಮೊದಲನೇದಾಗಿ ಬೀಜಾಮೃತದ ಬಗ್ಗೆ ತಿಳಿದುಕೊಳ್ಳೋಣ. ಬೀಜಾಮೃತ ಅಂತಂದರೆ ನಾವು ಯಾವುದೇ ಒಂದು ಬೆಳೆಯನ್ನಿಗೆ ನಾವು ಬೀಜೋಪಚಾರ ಮಾಡೋದು ಪ್ರಮುಖವಾಗಿರುತ್ತೆ. ಯಾಕೆಂದರೆ ಮುಂದಿನ ಹಂತಗಳಲ್ಲಿ ಬರ್ತಕ್ಕಂಥ ರೋಗಗಳನ್ನು ನಾವು ತಡೆಗಟ್ಟಬೇಕು ಅಂದರೆ ಬೀಜೋಪಚಾರ ಮಾಡೋದಂಥ ಒಂದು ವಿಧಾನ ಪ್ರಮುಖವಾಗಿರ್ತದೆ. ಈ ಬೀಜಾಮೃತ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಯಾವ್ಯಾವುದಪ್ಪ ಅಂದರೆ, ನಮಗೆ 20 ಲೀಟ್ರ್ ನೀರು ಬೇಕಾಗುತ್ತೆ, ಆಮೇಲೆ 5 kg ಸಗಣಿ, 5 ಲೀಟ್ರು ದೇಸಿ ಹಸುವಿನ ಗೋಮೂತ್ರ. ನಿಮಗೆ ದೇಸಿ ಹಸು ಸಿಗಲಿಲ್ಲ ಅಂದರೆ ಮಿಶ್ರ ತಳಿದೆ 5 ಲೀಟ್ರ್ ಗೋಮೂತ್ರ ತೊಗೋಬೋದು. ಆಮೇಲೆ 50 ಗ್ರಾಮ್ ಸುಣ್ಣವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಾವು ಈಗ 5 kg ಸಗಣಿನ ಏನು ಮಾಡಬೇಕು ಅಂದರೆ, ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಹಿಂದಿನ ನೀವು ನಾಳೆ ಬಿತ್ತನೆ ಮಾಡ್ತೀನ ಅಂತಂದರೆ ಹಿಂದಿನ ದಿನವೇ ಆ ಸಗಣಿಯನ್ನು ನೀವು ಕೋಲಿನಲ್ಲಿ 5 kg ಸಗಣಿನ ಬಿಳಿ ಬಟ್ಟೆಯಲ್ಲಿ ಒಂದು ಕೋಲಿಗೆ ಅಡ್ಡಲಾಗಿ ಕಟ್ಟಬೇಕು. ಆ ಒಂದು ಬಕೆಟಲ್ಲಿ 20 ಲೀಟ್ರ್ ನೀರಲ್ಲಿ ಅದನ್ನು ಇಳಿಬಿಡಬೇಕು. ಅದನ್ನು ಬಕೆಟ್ ನೀರಿನಲ್ಲಿ ತಾಕಿ ಅದನ್ನು ಸಗಣಿ ರಸ ಚೆನ್ನಾಗಿ ಇಳಿಯೋ ಥರ ನೀವು ಅದನ್ನು ಬಕೆಟಿಗೆ ಅಡ್ಡಲಾಗಿ ಕೋಲಿಗೆ ಸಗಣಿನ ಕಟ್ಟಬೇಕು. ಇದರ ಜೊತೆಗೆ ಸುಣ್ಣ 50 ಗ್ರಾಮ್ ಕೂಡ ನೆನೆ ಇಡಬೇಕು. ಆ ಸುಣ್ಣ ಏನಕ್ಕಪ್ಪ ಈ ಬೀಜಾಮೃತಕ್ಕೆ ಅಂದರೆ, ನಮ್ಮ ಒಂದು ಗೋಮೂತ್ರದಲ್ಲಿ ರಸಸಾರ ಅಂಶ ಅತಿ ಹೆಚ್ಚಿನ ಇರೋದ್ರಿಂದ ಅದನ್ನು ನಾವು ಸಮತಟ್ಟು ಮಾಡಬೇಕಂತಂದರೆ ಈ ಸುಣ್ಣ ಬಳಕೆ ಕೂಡ ಬೇಕಾಗುತ್ತೆ. ಆದ ಕಾರಣ ನಾವು ಸುಣ್ಣವನ್ನು ಉಪಯೋಗಿಸ್ತೀವಿ. ಅದನ್ನು ಕೂಡ ಹಿಂದಿನ ದಿನ ನೆನೆ ಇಡೋದ್ರಿಂದ ಮರುದಿನ ನೀವು ಬಿತ್ತನೆ ದಿನ ಏನು ಮಾಡಬೇಕು ಅಂತಂದರೆ, ನೆನೆ ಗಂಟು ಕಟ್ಟಿರ್ತಕ್ಕಂಥ ಸಗಣಿನ ಮತ್ತು ಸುಣ್ಣನ ಆ ಸಗಣಿಗನ್ನು ಚೆನ್ನಾಗಿ ಹಿಂಡಿ ಹಿಂಡಿ ರಸನ ತೆಗಿಬೇಕು. ಆ ನೀರಿನ ಜೊತೆಗೆ ಅದನ್ನು ಮಿಶ್ರಣ ಮಾಡಿ, ಏನು 5 ಲೀಟ್ರ್ ಗೋಮೂತ್ರ ತೆಗೆದಿಟ್ಟಿರ್ತೀರಲ್ಲ ಆ ಗೋಮೂತ್ರನ ಆ ಬಕೆಟಿನೊಂದಿಗೆ ಮಿಶ್ರಣ ಮಾಡಬೇಕು. ಆಮೇಲೆ ಸುಣ್ಣನ ಕೂಡ ಆ ಒಂದು ಗೋಮೂತ್ರ ಮತ್ತು ನೀರಿನ ಮಿಶ್ರಣಕ್ಕೆ ನೀವು ಮಿಶ್ರಣ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು ನೀವು ಯಾವುದೇ ಒಂದು ಬಿತ್ತನೆ ಬೀಜಗಳಿಗೆ ನಾವು ಉಪಯೋಗಿಸ್ಬೋದು. ಈ ಒಂದು ಬಿತ್ತನೆ ಬೀಜಗಳನ್ನ ಚೆನ್ನಾಗಿ ನೀರಿನ ಆ ಒಂದು ಮಿಶ್ರಣದಲ್ಲಿ ಬೀಜಾಮೃತದಲ್ಲಿ ನೆನೆ ಇಟ್ಟು ಅದನ್ನ ನಂತರ ತೆಗೆದು ನೆರಳಿಗೆ ಚೆನ್ನಾಗಿ ಒಣಗಿಸ್ಬೇಕು. 5-10 ನಿಮಿಷ ನೆರಳಿನಲ್ಲಿ ಒಣಗಿಸಿ ನಂತರ ನೀವು ಬಿತ್ತನೆಗೆ ಉಪಯೋಗಿಸ್ಬೋದು. ಇದರಿಂದ ನಾವು ಏನು ಉಪಯೋಗ ಆಗುತ್ತಪ್ಪ ಈ ಬೀಜಾಮೃತದಿಂದ ಅಂತಂದ್ರೆ, ಬೀಜಗಳಿಂದ ಬರತಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು, ಮತ್ತೆ ಮಣ್ಣಿನಲ್ಲಿ ಬರತಕ್ಕಂತಹ ರೋಗಗಳನ್ನು ಕೂಡ ಈ ಒಂದು ಬೀಜಾಮೃತದಿಂದ ಬೀಜೋಪಚಾರ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು. ಇನ್ನು ಈ ಬೀಜೋಪಚಾರ ಮಾಡುವಂಥ ಪ್ರಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಪ್ಪ ಅಂತಂದರೆ, ಹೆಚ್ಚಿನ ಮಾಹಿತಿಯಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 9448719289. ಧನ್ಯವಾದಗಳು.
4: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ

0: ಏರ್ಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಫಿಷರ್ ರೋಗದ ಲಕ್ಷಣಗಳು ಮತ್ತು ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸಹನಾ ಕಾಮತ್.
5: ಇದು ಗುದದ್ವಾರದಲ್ಲಿ ಬರುವಂತ ಚರ್ಮದ್ದು ಸಮಸ್ಯೆ. ಚರ್ಮ ಒಡೆತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ 1/4 ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ. ಫಿಷರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನೂ ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂಥದ್ದು. ಇದು ಕ್ಯಾನ್ಸರ್ ರೋಗದ್ದು ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂಥದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂಥದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಷರಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ. ಒಂದು ದೇಹದ ಶುಷ್ಕತೆ ಅಂದ್ರೆ ಕರೆಕ್ಟಾಗಿ ನೀರು ಕುಡಿಯದೇ ಇರುವಂಥದ್ದು, ಹಾಲು ಇಲ್ಲ ತೇವಾಂಶ ಇರುವಂಥದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂಥದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂಥದ್ದು ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಷರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಷರಿನೇನು ಬರ್ತದೆ.
4: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಫಿಷರ್ ರೋಗದ ಲಕ್ಷಣಗಳು ಮತ್ತು ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸಹನಾ ಕಾಮತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ,

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬೊಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
2: ಈ ರಾಮನಿಗೆ ಯಾಕೆ ಈ ಶೃಂಗಾರ?
3: ಅಲ್ಲ,
2: ರಾಮನೇ ಪನ್ನೀರನ್ನು ಸುರಿಸುವಂತಹ ಈ ಸಂದರ್ಭದಲ್ಲಿ ನಾನು ಕೇವಲ ಈ ಪನ್ನೀರಿಗೋಸ್ಕರವಾಗಿ ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ.

0: ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30
1: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
2: ಪೀಡನಾಶಕ ಎಂಬುದು ಒಂದು ಸಂಯುಕ್ತ ಪದ. ನಾವು ಯಾವುದನ್ನು ಹತೋಟಿ ಅಥವಾ ನಿಯಂತ್ರಣ ಮಾಡುತ್ತೇವೆ ಎಂಬುದರ ಮೇಲೆ ಅದನ್ನು ವರ್ಗೀಕರಿಸಲಾಗಿದೆ. ಉದಾಹರಣೆಗೆ, ಕೀಟಗಳನ್ನು ಹತೋಟಿ ಅಥವಾ ನಿಯಂತ್ರಣ ಮಾಡುತ್ತಿದ್ದರೆ ಕೀಟನಾಶಕ, ರೋಗವನ್ನು ಹತೋಟಿ ಮಾಡುತ್ತಿದ್ದರೆ ಶಿಲೀಂಧ್ರನಾಶಕ, ಕಳೆಗಳನ್ನು ನಿಯಂತ್ರಿಸುತ್ತಿದ್ದರೆ ಕಳೆನಾಶಕ ಎಂಬ ಹೆಸರುಗಳಿಂದ ನಾವು ಇದನ್ನು ಕರೆಯುತ್ತೇವೆ. ಪೀಡನಾಶಕಗಳು ಇಂದಿನ ವೈಜ್ಞಾನಿಕ ಕೃಷಿಯಲ್ಲಿ ಸಮಗ್ರ ಪೀಡೆ ನಿಯಂತ್ರಣ ವಿಧಾನಗಳಲ್ಲಿ ಒಂದು ಪ್ರಮುಖ ಸಾಧನ. ಕೀಟ, ನುಸಿ, ಪೀಡೆ, ರೋಗ, ಕಳೆ ಇತ್ಯಾದಿಗಳಿಂದ ಬೆಳೆಗಳಿಗೆ ಆಗುವ ಹಾನಿಯನ್ನು ನಿಯಂತ್ರಿಸಿ ಇಳುವರಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಇವು ಸಹಕಾರಿಯಾಗಿವೆ. ವ್ಯಾಪಾರಿಯ ಒತ್ತಾಯಕ್ಕೋ ಅಥವಾ ಹೆಚ್ಚು ಹೆಚ್ಚು ಪೀಡನಾಶಕಗಳನ್ನು ಬಳಸಿದರೆ ಬೆಳೆಯ ಸಮಸ್ಯೆಗೆ ಬೇಗ ಪರಿಹಾರ ಸಿಗುತ್ತದೆ ಎಂಬ ಭಾವನೆಯಿಂದ 3 ಪೀಡನಾಶಕಗಳನ್ನು ನಾವು ಕೆಲವೊಮ್ಮೆ ಬಳಸುತ್ತೇವೆ. ಅವಧಿ ಮುಗಿದ, ಮುಚ್ಚಳ ಒಡೆದು ಸೋರಿದಂತಹ, ಯಾವುದೇ ರೀತಿಯ ಹೆಸರು ಅಂಟಿಸಿ ಇರದೇ ಇರುವ ಪೀಡನಾಶಕಗಳನ್ನು ಕಡಿಮೆ ಬೆಲೆಗೆ ತೆಗೆದುಕೊಳ್ಳುವಂತೆ ಕೆಲವು ಸಲ ಒತ್ತಾಯ ಬರುತ್ತದೆ. ಪೀಡನಾಶಕ ಖರೀದಿಗೆ ಸರಿಯಾದ ಬಿಲ್ಲು ಇರದೇ ಇರುವುದು, ಸಿಂಪಡಣೆಯ ಸಮಯದಲ್ಲಿ ಕೈಕಾಲು ಅಥವಾ ದೇಹದ ತೆರೆದ ಭಾಗಗಳಿಗೆ ಪೀಡನಾಶಕ ತಗುಲಿ ಉರಿ ಕೆರೆತ ಇಂತಹದಂತಹ ತೊಂದರೆಗಳು ಉಂಟಾಗುವುದು, ಪೀಡನಾಶಕ ಸಿಂಪರಣೆ ಆದ ಕೆಲ ದಿನಗಳ ನಂತರ ಬೆಳೆಗಳ ಮೇಲೆ ಹಾನಿ ಕಡಿಮೆ ಆಗದಿರುವುದು, ಹೂ ಮತ್ತು ಕಾಯಿ ಹೆಚ್ಚಾಗಿ ಉದುರುವುದು, ಇವೆಲ್ಲ ಪೀಡನಾಶಕಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾದ ಸಂಗತಿಗಳು. ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಪೀಡನಾಶಕ ವ್ಯಾಪಾರಿಯ ಬಳಿಯೇ ವಿಚಾರಿಸಿ ಅದನ್ನು ಬಳಸುತ್ತಾರೆ. ಸ್ವಂತ ಅನುಭವ, ರೈತರ ಅನುಕರಣೆ, ಪೀಡನಾಶಕ ಕಂಪನಿಯ ಮಾರಾಟ ಪ್ರತಿನಿಧಿಗಳ ಶಿಫಾರಸು ಮೂಲಕ ಪೀಡನಾಶಕಗಳನ್ನು ಖರೀದಿಸುತ್ತಾರೆ. ಕೃಷಿ ಅಧಿಕಾರಿ ಅಥವಾ ತಜ್ಞರ ಸಲಹೆ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳ ಶಿಫಾರಸನ್ನು ಪಾಲಿಸುವವರು ತುಂಬ ಕಡಿಮೆ ಎಂದೇ ಹೇಳಬೇಕು. ಆದರೆ ಈ ರಾಸಾಯನಿಕ ಪೀಡನಾಶಕಗಳು ವಿಷಯುಕ್ತ ವಸ್ತುಗಳಾಗಿದ್ದು ಅವುಗಳ ಅನಿಯಂತ್ರಿತ ಉಪಯೋಗದಿಂದ ಪೀಡನಾಶಕ ಸಿಂಪಡಿಸುವ ವ್ಯಕ್ತಿ, ಬೆಳೆ, ಸುತ್ತಮುತ್ತಲಿನ ಪರಿಸರ, ಜಲಚರಗಳು, ಕೀಟಗಳು, ಪ್ರಾಣಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಹಾನಿಯನ್ನು ಮಾಡಬಲ್ಲವು. ಮನುಷ್ಯ ಮತ್ತು ಸಾಕು ಪ್ರಾಣಿಗಳಿಗಾಗಿ ಔಷಧಿ ಕೊಳ್ಳುವಾಗ ನಾವು ಎಚ್ಚರ ವಹಿಸಿ ಡಾಕ್ಟರ್ರ ಶಿಫಾರಸಿನಂತೆ ಬಳಸುತ್ತೇವೆ. ಅದೇ ರೀತಿ ಪೀಡನಾಶಕಗಳನ್ನು ಖರೀದಿಸುವ ಮೊದಲು ವಿಜ್ಞಾನಿಗಳ ಅಥವಾ ಕೃಷಿ ಅಧಿಕಾರಿಗಳ ಸಲಹೆ ಪಡೆಯುವುದು ಮುಖ್ಯ. ಪೀಡನಾಶಕವು ಆಯಾ ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಪೀಡನಾಶಕದ ಚೀಲ ಅಥವಾ ಬಾಟಲಿ ಸರಿಯಾದ ರೀತಿಯಲ್ಲಿ ಸೀಲ್ ಆಗಿರಬೇಕು. ಪ್ಯಾಕಿಂಗ್ ಮೇಲೆ CIR ನೋಂದಣಿ ಸಂಖ್ಯೆ, ಬ್ಯಾಚ್ ನಂಬರ್, ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಸ್ಪಷ್ಟವಾಗಿ ನಮೂದಾಗಿರಬೇಕು. ಜೊತೆಗೆ ಮಾಹಿತಿ ಪತ್ರಿಕೆಯನ್ನು ತಪ್ಪದೇ ತೆಗೆದುಕೊಂಡು ಅದರ ಮಾಹಿತಿಯ ಅನುಸಾರ ಈ ಪೀಡನಾಶಕವನ್ನು ಬಳಸಬೇಕು. ಖರೀದಿಸಿದ ಪೀಡನಾಶಕದ ಮಾಹಿತಿ ನಮೂದಿಸಿದ ಪ್ರಮಾಣೀಕೃತ ರಶೀದಿಯನ್ನು ತಪ್ಪದೇ ವ್ಯಾಪಾರಿಯಿಂದ ತೆಗೆದುಕೊಳ್ಳಬೇಕು. ವಿಷಕಾರಕ ಶ್ರೇಣಿಯ ಚಿಹ್ನೆಯನ್ನು ಅದರಲ್ಲಿ ತಪ್ಪದೇ ಗಮನಿಸಬೇಕು. ಖರೀದಿಸುವ ಪೀಡನಾಶಕದ ಅತಿ ಮುಖ್ಯ ಅಂಶಗಳಾದ ರಾಸಾಯನಿಕ ಸಂಯೋಜನೆ, ಶಿಫಾರಸು, ಬಳಸಬೇಕಾದ ಉಪಕರಣ, ಬಳಸುವ ಸಮಯ, ವಿಷ ತಗುಲಿದ ಲಕ್ಷಣಗಳು, ದಾಸ್ತಾನು, ಬಳಸಿದ ನಂತರ ಖಾಲಿಯಾದ ಧಾರಕಗಳ ಸುಶಿಕ್ಷಿತ ವಿಸರ್ಜನೆ, ಮುಂಜಾಗ್ರತಾ ಕ್ರಮಗಳ ವಿವರಣೆ ಮುಂತಾದವುಗಳು ತಮ್ಮ ಭಾಷೆಯಲ್ಲಿ ನಮೂದಾಗಿರುತ್ತವೆ. ಪೀಡನಾಶಕದ ಅಂಶವು ದೇಹದ ಭಾಗಕ್ಕೆ ಕಣ್ಣು, ಚರ್ಮ, ಬಾಯಿ, ಮೂಗಿನೊಳಗೆ ಪ್ರವೇಶಿಸದಂತೆ ಸುರಕ್ಷಿತವಾಗಿ ಕೈಗವಸು ಮತ್ತು ಬಟ್ಟೆ ಧರಿಸಿಯೇ ಸಿಂಪಡಣೆಗೆ ಮುಂದಾಗಬೇಕು. ಗಾಳಿಯ ವಿರುದ್ಧ ದಿಕ್ಕಿಗೆ ಸಿಂಪಡಣೆ ಮಾಡಕೂಡದು. ಸಿಂಪರಣೆಯ ಸಮಯದಲ್ಲಿ ತಿನ್ನುವುದು, ಕುಡಿಯುವುದು ಮಾಡಲೇಬಾರದು. ಗಾಯಗೊಂಡ ವ್ಯಕ್ತಿ ಅಥವಾ ಮಕ್ಕಳು ಸಿಂಪಡಣೆ ಮಾಡಬಾರದು. ವಿಷಕಾರಕ ದುಷ್ಪರಿಣಾಮಗಳು ಕಂಡುಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಪಾಲಿಸಬೇಕು. ಸಿಂಪರಣಾ ದ್ರಾವಣ ಉಳಿದರೆ ಮರುಬಳಕೆಗೆ ಶೇಖರಿಸದೆ ಸುರಕ್ಷಿತ ಜಾಗದಲ್ಲಿ ಖಾಲಿ ಮಾಡುವುದು ಒಳ್ಳೆಯದು. ಪೀಡನಾಶಕ ಖರೀದಿಯಿಂದ ಮೊದಲುಗೊಂಡು ಬಳಕೆ, ಶೇಖರಣೆ, ಸಿಂಪರಣೆಯ ನಂತರ ಸಮರ್ಪಕ ಮತ್ತು ಸುರಕ್ಷಿತ ವಿಧಾನಗಳನ್ನು ಅನುಸರಿಸಿದರೆ ಪೀಡನಾಶಕಗಳ ಮೇಲಿನ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಬೆಳೆಯನ್ನು ಬಾಧಿಸುವ ಪೀಡೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ದುಷ್ಪರಿಣಾಮಗಳನ್ನು ತಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ ಕಿಸಾನ್ವಾಣಿಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆಕಾಶವಾಣಿ ಮಂಗಳೂರು, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
3: ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ.

0: ಯೋಜನೆ, ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
1: ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
3: ತರಂಗ.
2: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

0: ಕೇಳಿ ಮಂಗಳೂರು ಆಕಾಶವಾಣಿ ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಮಾತಿನ ರಂಗ ತರಂಗಾಂತರಂಗ ಪ್ರತಿ ಶುಕ್ರವಾರ ಬೆಳಗ್ಗೆ 8:30
1: ಇದು ತರಂಗ.
2: ಪ್ರಿಯ ಕೇಳುಗರೆ, ಹೃದಯ ರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 to 11:30 ಕಾರ್ಯಕ್ರಮದಲ್ಲಿ ನೀವಿಂದು ನಾವು ಹೇಳುವ ಎಸ್ ಜಾನಕಿಯವರು ಹಾಡಿದ ಗೀತೆಯ ಸಾಲಿನ ಪಲ್ಲವಿ ಯಾವುದೆಂದು ಗುರುತಿಸಿ ಹೇಳಬೇಕು, ಹಾಗೂ ಅದೇ ಗೀತೆಯನ್ನು ನೀವಿಂದು ಆಲಿಸಲು ಆರಿಸಿಕೊಳ್ಳಲೂಬಹುದು. ಆಕಾಶವಾಣಿ ಮಂಗಳೂರು, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 7:05 ಪ್ರದೇಶ ಸಮಾಚಾರ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ನಂತರ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯಕೃತ್ತಿನ ಆರೋಗ್ಯ, ಈ ಕುರಿತು ಕಲ್ಬುರ್ಗಿಯ ಗ್ಯಾಸ್ಟ್ರೋ ಆಂಡ್ರೋಲಜಿಸ್ಟ್ ಡಾಕ್ಟರ್ ಶಿವಾನಂದ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ.
6: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ, ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
7: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
6: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
7: ನಮ್ಮ ಕನ್ನಡ ನಾಡು.

ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರ ಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹಾರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ಸೂಕ್ತ ಮಳೆಯಾಗದೆ

0: ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 774,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಶೇಕಡ 78.88% ಗಣಕೀಕರಣ ಕೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸಪೂರ್ಣಿಮೆ ಎಂದೂ ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ KPCL ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು KPCL ವತಿಯಿಂದ ನಿರ್ವಹಿಸಲಾಗುತ್ತಿರುವ RTPS ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ WCL ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ

0: ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಕೇಳಿ ಶಿವಮೊಗ್ಗ ಸೊಬ್ಬಣ್ಣ ಹಾಡಿರುವ ಕುವೆಂಪು ಅವರ ರಚನೆ ಸೋತು ಬಂದೆನು ಗುರುವೇ ನಿನ್ನ ಬಳಿಗೆ, ಸೋತ ಜೀವನಾಂತುಕೋ ಒಂದು ಘಳಿಗೆ.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕುವೆಂಪು ಅವರ ಕವನವನ್ನು ಕೇಳಿದಿರಿ. ಇದೀಗ ಅರ್ಚನಾ ಉಡುಪ ಹಾಡಿರುವ ರಂಜನಿ ಪ್ರಭು ಅವರ ರಚನೆ, ಚಿಗುರು ಮಾವಿನ ಕೆಳಗೆ ಪಗಡೆ ಹಾಸಿನ ಎದುರು ನೀ ಕುಳಿತು ನಕ್ಕಂತೆ ನನ್ನ ಕನಸು.

ಕಾರ್ಯಕ್ರಮದ ಕೊನೆಯಲ್ಲಿ ಕೃಷ್ಣ ನಮ್ಮ ಈ ಗೋಕುಲಕ್ಕೆ ಬಂದುದೇಕೆ ಗೊತ್ತೇ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಇದು.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಈ ಬೆಳಗ್ಗೆ 9 ಗಂಟೆಗೆ ಮತ್ತಷ್ಟು ಭಾವಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 7:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-5-5-2-1-4 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿ 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮೂಡಿಬರಲಿದೆ ವಿನೂತನ ಕಾರ್ಯಕ್ರಮ ಸರಣಿ ತರಂಗಾಂತರಂಗ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30
2: ತರಂಗ
1: ಇದು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ ಬಾನುಲಿ ಪ್ರಸಾರಕರ ಭಾವಾಂತರಂಗ.

ಕೇಳಿ ಮಂಗಳೂರು ಆಕಾಶವಾಣಿ ಕಟ್ಟಿ ಬೆಳೆಸಿದ ಬಾನುಲಿ ಪ್ರಸಾರಕರ ಮಾತಿನ ರಂಗ ತರಂಗಾಂತರಂಗ ಪ್ರತಿ ಶುಕ್ರವಾರ ಬೆಳಗ್ಗೆ 8:30

0: ಪ್ರಿಯ ಕೇಳುಗರೆ, ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಕಾರ್ಯಕ್ರಮದಲ್ಲಿ ನೀವಿಂದು ನಾವು ಹೇಳುವ ಎಸ್ ಜಾನಕಿ ಅವರು ಹಾಡಿದ ನಿರ್ದಿಷ್ಟ ಗೀತೆಯ ಸಾಲಿನ ಪಲ್ಲವಿ ಯಾವುದೆಂದು ಗುರುತಿಸಿ ಹೇಳಬೇಕು, ಹಾಗೂ ಅದೇ ಗೀತೆಯನ್ನು ನೀವಿಂದು ಆಲಿಸಲು ಆರಿಸಿಕೊಳ್ಳಲೂಬಹುದು. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611 2223611 STD ಸಂಖ್ಯೆ 0824 ಮೊಬೈಲ್ ಸಂಖ್ಯೆ 8277038000 ಗಮನಿಸಿ ಕೇಳುಗರೆ, ಕಾರ್ಯಕ್ರಮದಲ್ಲಿ ಹೊಸಬರ ಕರೆಗಳಿಗೆ ಅವಕಾಶ ಹಾಗೂ ಆದ್ಯತೆಯನ್ನು ನೀಡಲಾಗುವುದು. ಹೃದಯರಾಗ ಇಂದು ಬೆಳಗ್ಗೆ 10:30 to 11:30 ಆಕಾಶವಾಣಿ ಮಂಗಳೂರು. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಇದೀಗ ಒಂದು ಪ್ರಕಟಣೆ.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 2237 4 9 9 STD code 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರಿ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್

0: ಮಾಂಡವೀಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ ಐಎಂಸಿ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಐಎಂಸಿ 2026 ಅಕ್ಟೋಬರ್ 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಐಎಂಸಿ 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ ಭಾರತದ ದೂರಸಂಪರ್ಕ ಕ್ಷೇತ್ರದ ಮುಂದಿನ ಹಂತದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದ್ದಾರೆ. ಐಎಂಸಿ 2026 5G, 6G, ಕೃತಕ ಬುದ್ಧಿಮತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್, ಉಪಗ್ರಹ ಸಂವಹನ, ಕ್ಲೌಡ್ ಮತ್ತು ಎಡ್ಜ್ ಕಂಪ್ಯೂಟಿಂಗ್, ಕ್ವಾಂಟಮ್ ತಂತ್ರಜ್ಞಾನ ಹಾಗೂ ಹಸಿರು ತಂತ್ರಜ್ಞಾನ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಗುವುದು. ಸಮಾರಂಭದಲ್ಲಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ 1 ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ ಐಎಂಸಿ ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕ್ಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 ಮಿಲಿಮೀಟರ್ ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು, ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ.

0: ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯಿದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯಿದೆ 1971 ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ JRD ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45, ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜಿನಿ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ?
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ.

0: ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
3: ರಾಗರಂಜಿನಿ ಚಿತ್ರಗೀತೆಗಳು. ಮೊದಲ ಗೀತೆ ಮಳೆಯಲಿ ಜೊತೆಯಲಿ. ಈ ಚಿತ್ರದ ರಚನೆ ಜಯಂತ್ ಕಾಯ್ಕೆಣಿ, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ನೂರು ಜನ್ಮಕ್ಕೂ ಚಿತ್ರದ ಗೀತೆ ರಚನೆ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿ.

ಸಂಗಮ ಚಿತ್ರಕ್ಕಾಗಿ ದಿವ್ಯಾ ಹಾಗೂ ಸಾಗರ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ರಚನೆಗೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿತ್ತು. ಇದೀಗ ಮಿಕಾ ಸಿಂಗ್ ಹಾಡಿರುವ ಕೆ ಡಿ ದ ಡೆವಿಲ್ ಚಿತ್ರದ ಗೀತೆ, ರಚನೆ ಪ್ರೇಮ್ಸ್ ಅವರದು, ಸಂಗೀತ ಅರ್ಜುನ್ ಜನ್ಯ.

0: ಕುನಾಲ್ ಗಾಂಜಾವಾಲ ಹಾಡಿರುವ ತಾಜ್ಮಹಲ್ ಚಿತ್ರದ ಗೀತೆ, ರಚನೆ ಆರ್ ಚಂದ್ರು, ಸಂಗೀತ ಅಭಿಮಾನ್.
1: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ಮಿಕ್ಕಿ ಜೆ ಮೇಯರ್ ಹಾಗೂ ಸುರೇಶ್ ಅಯ್ಯರ್ ಹಾಡಿದ ಜಾಲಿ ಡೇಸ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ರಚನೆಗೆ ಮಿಕ್ಕಿ ಮೇಯರ್ ಅವರ ಸಂಗೀತವಿತ್ತು. ಕೊನೆಯ ಗೀತೆ ಸೀನಾ ಚಿತ್ರದಿಂದ, ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ ರಚನೆ ಕವಿರಾಜ್, ಸಂಗೀತ ಎ ಟಿ ರವೀಶ್.

ಪ್ರಿಯ ಕೇಳುಗರೆ, ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಈ ಕಾರ್ಯಕ್ರಮದಲ್ಲಿ ನೀವಿಂದು ನಾವು ಹೇಳುವ ಎಸ್ ಜಾನಕಿ ಅವರು ಹಾಡಿದ ನಿರ್ದಿಷ್ಟ ಗೀತೆಯ ಸಾಲಿನ ಪಲ್ಲವಿ ಯಾವುದೆಂದು ಗುರುತಿಸಿ ಹೇಳಬೇಕು. ಸಾಲು ನಮ್ಮದು, ಪಲ್ಲವಿ ನಿಮ್ಮದು, ಹಾಗೂ ಅದೇ ಗೀತೆಯನ್ನು ನೀವಿಂದು ಆಲಿಸಲು ಆರಿಸಿಕೊಳ್ಳಲು ಬಹುದು. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222

ಎರಡು ಆರು ಒಂದು ಒಂದು ಎರಡು ಎರಡು ಎರಡು ಮೂರು ಆರು ಒಂದು ಒಂದು ಎಸ್ ಟಿ ಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277730800. ಗಮನಿಸಿ ಕೇಳಿದರೆ, ಕಾರ್ಯಕ್ರಮದಲ್ಲಿ ಹೊಸಬರ ಕರೆಗಳಿಗೆ ಅವಕಾಶ ಹಾಗೂ ಆದ್ಯತೆಯನ್ನು ನೀಡಲಾಗುವುದು.

ಆಕಾಶವಾಣಿ ಮಂಗಳೂರು ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ ಬಿ ರಾಜಾರಾಮ ಭಕ್ತ ಹಾಡಿರುವ ಅಂಬಿಕಾ ತನಯ ದತ್ತ ಅವರ ರಚನೆ ತಾಂಬೂಲದ ತುಟಿಯ ತೋರಿ.

ಬಿ ರಾಜಾರಾಮ ಭಕ್ತ ಹಾಡಿದ ಅಂಬಿಕಾ ತನಯ ದತ್ತ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಯಾವುದೇ ಪ್ರವಾಹವು.

ಸಿ ಅಶ್ವಥ್ ಹಾಡಿದ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಕೇಳಿದಿರಿ. ಜಿ ಎಸ್ ಶಿವರುದ್ರಪ್ಪ ಅವರದೇ ಇನ್ನೊಂದು ರಚನೆ ಹಾಡಿದ್ದಾರೆ ಮೌನೇಶ್ ಕುಮಾರ್ ಛಾವಣಿ, ಯಾವ ಹಾಡ ಹಾಡಲಿ

ಮೌನೇಶ್ ಕುಮಾರ್ ಛಾವಣಿಯವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಕೇಳಿದಿರಿ. ಕೊನೆಯ ಗೀತೆ ವೃಂದಗಾನದಲ್ಲಿ ತೂಗಿ ತೂಗಿ ಮರಗಳೇ, ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ.

ವೃಂದಗಾನದಲ್ಲಿ ಮೂಡಿಬಂದ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಈ ರಚನೆಯೊಂದಿಗೆ ಈ ಹೊತ್ತಿನ ಸುಗಮ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಈ ಬೆಳಗ್ಗೆ 10:30 11:30 ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅವಿನಾಶ್ ಹೆಬ್ಬಾರ್ ಅವರ ಸಿತಾರ್ ವಾದನ ಕೇಳುವಿರಿ, ರಾಗ್ ಭೈರವ್ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, 1:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕೇಳಬಹುದು. 1:20 ಸ್ವರಮಾಧುರ್ಯ, ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲ ಗೀತೆ ಕುನಾಲ್ ಗಾಂಜಾವಾಲಾ, ಶ್ರೇಯಾ ಘೋಷಾಲ್, ಸೋನು ನಿಗಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ಚಿತ್ರ ಸಲಾಂ ಎ ಇಶ್ಕ್, ರಚನೆ ಸಮೀರ್ ಅವರದು, ಸಂಗೀತ ಶಂಕರ್ ಎಹ್ಸಾನ್ ಲಾಯ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಅಂಜಾನ ಅಂಜಾನಿ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ ಮೋಹಿತ್ ಚೌಹಾಣ್ ಹಾಗೂ ಸಂಗಡಿಗರು. ಸಂಗೀತ ವಿಶಾಲ್ ಶೇಖರ್ ಅವರದು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಹೃದಯರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಈ ಕಾರ್ಯಕ್ರಮದಲ್ಲಿ ನೀವಿಂದು ನಾವು ಹೇಳುವ ಎಸ್ ಜಾನಕಿ ಅವರು ಹಾಡಿದ ನಿರ್ದಿಷ್ಟ ಗೀತೆಯ ಸಾಲಿನ ಪಲ್ಲವಿ ಯಾವುದೆಂದು ಗುರುತಿಸಿ ಹೇಳಬೇಕು, ಹಾಗೂ ಅದೇ ಗೀತೆಯನ್ನು ನೀವಿಂದು ಆಲಿಸಲು ಕೂಡ ಆರಿಸಿಕೊಳ್ಳಬಹುದು. ಕರೆ ಮಾಡಿ, ನಮ್ಮ ದೂರವಾಣಿ ಸಂಖ್ಯೆಗಳು 2211999 2221 2223611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಗಮನಿಸಿ ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಹೊಸ ಕರೆಗಳಿಗೆ ಅವಕಾಶ ಹಾಗೂ ಆದ್ಯತೆಯನ್ನು ನೀಡಲಾಗುವುದು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಹಾಗೂ ನಿಮ್ಮ ಇಷ್ಟದ ಗೀತೆಯನ್ನು ಆಲಿಸಿ ಇಂದು ಬೆಳಗ್ಗೆ 10:30 to 11:30. ಆಕಾಶವಾಣಿ ಮಂಗಳೂರು, ಮುಂದಿನ ಪ್ರಾಯೋಜಿತ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಮಂಗಳೂರು, ಸ್ವಲ್ಪ ಹೊತ್ತಿನಲ್ಲಿ ಹೃದಯರಾಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಪ್ರಿಯ ಕೇಳುಗರೆ, ನಮಸ್ಕಾರ. ಹೃದಯರಾಗ ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ನಾನು ಸಾವಿತ್ರಿ ಹಾಗೂ ಸ್ನೇಹ ಕೋರುವ ಆತ್ಮೀಯ ಸ್ವಾಗತ.

0: ಕೇಳುಗರೆ, ನಮ್ಮ ನಗಲಿದ ಅಮರ ಗಾಯಕಿ ಎಸ್ ಜಾನಕಿಯವರ ನೆನಪಿನಲ್ಲಿ ಇಂದಿನ ಈ ಹೃದಯರಾಗ ಕಾರ್ಯಕ್ರಮ. ಇಂದು ನಾವು ಎಸ್ ಜಾನಕಿ ಅವರು ಒಬ್ಬರೇ ಹಾಡಿರುವ ಗೀತೆಯೊಂದರ ಸಾಲು ಅಥವಾ ಚರಣದ ಸಾಲನ್ನು ಹೇಳುತ್ತೇವೆ. ಆ ನಿರ್ದಿಷ್ಟ ಗೀತೆಯ ಪಲ್ಲವಿ ಅಥವಾ ಗೀತೆಯ ಮೊದಲ ಸಾಲು ಯಾವುದೆಂದು ನೀವು ಹೇಳಬೇಕು. ಹಾಗೆ ಅದೇ ಗೀತೆಯನ್ನು ಕೇಳಲು ಅಪೇಕ್ಷಿಸಲೂಬಹುದು. ಇದು ಎಸ್ ಜಾನಕಿ ಅವರಿಗೆ ನಮ್ಮ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಹೃದಯಾಂಜಲಿ. ಈಗ ಮೊದಲ ಕರೆ ಎತ್ತ ಹೋಗ್ತಾ ಇದ್ದೇವೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡುದು?
1: ನಾನು ಸುಳ್ಯ ತಾಲೂಕಿನಿಂದ ಶ್ರೀಧರ್ ಮಾತನಾಡುದು.
0: ಶ್ರೀಧರ್ ಅವರು?
1: ಹೌದು ಹೌದು ಮೇಡಮ್.
0: ಸರಿ, ಈಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಎಸ್ ಜಾನಕಿ ಅವರೊಬ್ಬರೇ ಹಾಡಿದಂತ ಹಾಡನ್ನು ಕೇಳ್ತೇವೆ. ಎರಡು ಸಾಲನ್ನು ಹೇಳ್ತೇವೆ. ಅದರ
1: ಅವರಿಗೆ ನಮ್ಮ ಕಡೆಯಿಂದ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿಬಿಡಿ ಮೇಡಮ್.
0: ಹೌದು, ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಹೃದಯಾಂಜಲಿ ಖಂಡಿತವಾಗಿ. ಸ, ಈಗ ಇವತ್ತು ನೀವು ಕೇಳಬಯಸುವ ಗೀತೆ ಯಾವುದು?
1: ನಾನು ಕೇಳಬಯಸುವ ಗೀತೆ ಹಲವು ಇದೆ, ಜಾನಕಿ ಹಾಡಿದ್ದು. ಆದರೆ ನನಗೆ ರಾಮಚಾರಿಯಿಂದ ರಾಮಚಾರಿ ಹಾಡುವ ಲಾಲಿ ಹಾಡಕ್ಕೆ
0: ರಾಮಚಾರಿ ಹಾಡುವ. ಸರಿ, ಅದನ್ನು ಪ್ರಸಾರ ಮಾಡ್ತೇವೆ.
1: ಸರಿ,
0: ಈಗ ಶ್ರೀಧರ್ ಅವರೇ, ನಾನೊಂದು ಎರಡು ಸಾಲು ಹೇಳ್ತೇನೆ ನಿಮಗೆ.
1: ಸರಿ ಮೇಡಮ್.
0: ಅದರ ಮೊದಲ ಪಲ್ಲವಿ ಅಥವಾ ಹಾಡಿನ ಪಲ್ಲವಿ ಅಥವಾ ಹಾಡಿನ ಹೆಸರು ಯಾವುದು ಅಂತ ಹೇಳಬೇಕು ನೀವು.
1: ಸರಿ ಮೇಡಮ್,
0: ಕೇಳಿ. ವೀಣೆಯು ನಾನು, ವೈಣಿಕ ನೀನು, ತಂತಿಯ ಮೀಟದೆ ನುಡಿಯುವುದೇನು? ಅರ್ಥ ಆಯ್ತಾ? ಯಾವ ಹಾಡದು? ನಿಮಗೆ ಒಂದು ಕ್ಲೂ ಕೊಡ್ತೇನೆ, ಗಾಳಿ ಮಾತು ಚಿತ್ರದ್ದು. ಎಸ್ ಜಾನಕಿ ಅವರು ಹಾಡಿದ ಹಾಡು ಗಾಳಿ ಮಾತು ಚಿತ್ರದ್ದು. ಇದು ಯಾವ ಹಾಡು? ವೀಣೆಯು ನಾನು, ವೈಣಿಕ ನೀನು. ನೆನಪಾಗ್ತಾ ಇಲ್ವಾ? ಎಸ್ ಜಾನಕಿ ಹಾಡಿದ ಗಾಳಿ ಮಾತು. ನಗ್ತಾ ಇದ್ದೀರಿ, ಅದೇ ಅಕ್ಷರ ಬರುತ್ತೆ, ಅದೇ ಶಬ್ದ ಬರುತ್ತದೆ. ನಗ್ತಾ ಇದ್ದೀರಲ್ಲ, ಅದೇ ಹೇಳಿ. ಸರಿ, ನಾನೇ ಹೇಳುದಾ? ಅದು ನಗಿಸಲು ನೀನು, ನಗುವೆನು ನಾನು, ನಾನೊಂದು ಬೊಂಬೆಯು, ನೀ ಸೂತ್ರಧಾರಿ. ಈ ಹಾಡು ಗಾಳಿ ಮಾತು ಚಿತ್ರದ್ದು. ಕರೆಕ್ಟ್, ಅದೇ ಹಾಡು. ಹೌದಾ?
1: ಬಹಳ ನೀವು ಕೇಳಿದ ಪ್ರಶ್ನೆಗೆ ಅದೇ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ನಾನು ಕೋರಿಕೆ ಇಡ್ತಾ ಇದ್ದೇನೆ ನಿಮ್ಮಲ್ಲಿ.
0: ಸರಿ, ಮಾಡ್ತೇವೆ.
1: ಸರಿ ಮೇಡಮ್,
0: ಮತ್ತೆ ಏನು ವಿಶೇಷಗಳು ಇವತ್ತು?
1: ವಿಶೇಷಗಳೇನಿಲ್ಲ ಮೇಡಮ್, ಮಳೆ ಸಾಧಾರಣ ಮಟ್ಟಿಗೆ ಬರ್ತಾ ಉಂಟು ನಮ್ಮ ಊರಲ್ಲಿ. ಅದು ನಮಗೆ ಕಡಿಮೆ ಆಯ್ತಿಂದ ಕಾಣುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ.
0: ಹೌದೌದು,
1: ಪ್ರಸಾರದಲ್ಲೆಲ್ಲ ಬರ್ತಾ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಉಂಟು, ಆದ್ರೆ ನಮ್ಮ ಊರಲ್ಲೆಲ್ಲ ಬರಲೇ ಇಲ್ಲ, ಕಡಿಮೆ ಮೇಡಮ್.
0: ಸರಿ, ಹಾಗಿದ್ರೆ ಈ ನಗಿಸಲು ನೀನು ಅದೇ ಹಾಡನ್ನು ಪ್ರಸಾರ ಮಾಡ್ತೇವೆ, ಗಾಳಿ ಮಾತು ಚಿತ್ರದ್ದು. ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ, ಗಾಯಕರು ಈಗಾಗಲೇ ಹೇಳಿದಾಗೆ ನಮ್ಮ ಎಸ್ ಜಾನಕಿ.
1: ದಿವಂಗತ ಎಸ್ ಜಾನಕಮ್ಮ.
0: ಅವರು ದಿವಂಗತ ಅಲ್ಲ, ಅಮರ ಅಲ್ವಾ?
1: ಅಮರ
0: ಅಮರ ಮಧುರ ಗಾಯಕಿ. ಸರಿ, ಕೇಳೋಣ.
1: ಓಕೆ ಓಕೆ ಓಕೆ.

0: ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿದ ಸೊಗಸಾದ ಗೀತೆಯನ್ನು ಕೇಳಿದೆವು. ಕೆಳಗರೆ ಗಮನಿಸಿ, ನೀವು ದಿನನಿತ್ಯ ಗುಣಗುಣಿಸುವಂಥ ಹಾಡುಗಳನ್ನೇ ನಾವಿವತ್ತು ಕೇಳ್ತಾ ಇದ್ದೇವೆ ಎಸ್ ಜಾನಕಿಯವರ ಧ್ವನಿಯಲ್ಲಿರುವಂಥದ್ದು. ನಮ್ಮ ಮುಂದಿನ ಕಾಲರ್, ಹಲೋ.
1: ಹಲೋ,
0: ಹಾಂ, ಯಾರು ಮಾತಾಡೋದು?
1: ಮೇಡಮ್ ಮಹೇಶ್ ಹುಸೂರು ಶಿಕಾರಿಪುರದಿಂದ. ಮೇಡಮ್
0: ಮಹೇಶ್, ಸರಿ ಮಹೇಶ್ ಅವರೇ, ಈಗ ನೇರವಾಗಿ ವಿಷಯಕ್ಕೆ ಬರೋಣ.
1: ಹಾಂ ಸರಿ ಮೇಡಮ್.
0: ನೋಡಿ, ಹಾಡಿನೆರಡು ಸಾಲು ಹೇಳ್ತೇನೆ. ಆ ಹಾಡು ಯಾವುದಂತ ನೀವು, ಎಸ್ ಜಾನಕಿಯವರು ಹಾಡಿರುವ ಆ ಹಾಡು ಯಾವುದಂತ ನೀವು ಸೂಚಿಸಬೇಕು, ಸರಿಯಾ?
1: ಸರಿ ಮೇಡಮ್.
0: ಓಕೆ, ನೋಡಿ ಓಲಿ.

0: ಹೇಳಿಯಂತೆ. ಒಲಿದರು ಚಿನ್ನ ಮುನಿದರು ಚೆನ್ನ ನಿನ್ನ ಸರಿ.
1: ಮೇಡಮ್ ಇದು ಎರಡು ಕನಸು ಚಿತ್ರದ ಮೇಡಮ್ ಇದು?
0: ಹೌದು, ಎರಡು ಕನಸು ಚಿತ್ರದ ಕರೆಕ್ಟ್.
1: ನನಗೆ ಅನ್ಸಿದ್ದು ಪೂಜೆ ಸಲೆಂ.
0: ಹಾ, ಸರಿಯಾಗಿ ಹೇಳಿದ್ರಿ.
1: ತಂದೆ ದರ್ಶನ ಕೋರಿ
0: ನಾನಿಂದೆ
1: ತೆಯೋ ಬಾಗಿಲನು ಸಾಮ.
0: ಸರಿ, ಪ್ರಸಾರ ಮಾಡ್ತೇವೆ.

ಎರಡು ಕನಸು ಚಿತ್ರ 1974 ಸೂಪರ್ ಹಿಟ್ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಮಂಜುಳಾ ಇವರೆಲ್ಲ ಅಭಿನಯಿಸಿರುವಂಥದ್ದು. ಈ ಹಾಡನ್ನು ನಾವು ಬಹುಶಃ ಎಷ್ಟು ಸಲ ನಮ್ಮೊಳಗೆ ಹೇಳಿಕೊಂಡಿದ್ದೇವೆ ಅಂತ ನಮಗೆ ಗೊತ್ತಿರಲಿಕ್ಕಿಲ್ಲ. ಪೂಜಿಸಲೆಂದೇ ಹೂಗಳ ತನ್ನ

0: ನಮ್ಮ ಮುಂದಿನ ಕಾಲರ್. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ.
1: ನಾನು ಪುತ್ತೂರಿನಿಂದ. ಹೌದು, ಥ್ಯಾಂಕ್ ಯು ಮ್ಯಾಮ್.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲ ಬಹಳ ಚೆನ್ನಾಗಿದ್ದೇವೆ ಸರಸ್ವತಿ ಅವರೇ.
1: ದೇವರು ಒಳ್ಳೇದು ಮಾಡಿ ಮೇಡಮ್ ಎಲ್ಲರನ್ನು.
0: ಈಗ ನಾನು ಎರಡು ಸಾಲ ಹೇಳ್ತೇನೆ, ಆ ಹಾಡು ಯಾವುದು ಅಂತ ನೀವು ಹೇಳಬೇಕು. ಆಯಿತಾ? ಎಸ್ ಜಾನಕಿ ಅವರಿಗೆ ನಮ್ಮ ಇವತ್ತು ಹೃದಯಾಂಜಲಿ, ಹೃದಯ ರಾಗ ಕಾರ್ಯಕ್ರಮದಲ್ಲಿ ಕೇಳಿ. ಹಾಂ, ಮತ್ತು ಇನ್ನೊಂದು ವಿಷಯ ಎಲ್ಲ ಕೇಳುಗರಲ್ಲಿ ಕೂಡ.
1: ಹಾಂ
0: ಸರಿ, ಅದೇ ಹಾಡನ್ನು ಪ್ರಸಾರ ಮಾಡ್ತೇವೆ. ಮತ್ತೆ ಹಾಡುಗಾರ್ತಿಯಲ್ಲ ನಾನು, ಟ್ಯೂನ್ ಕೊಡಬಲ್ಲೆ. ಸರಿ ನೋಡಿ, ಸರಿ ಈಗ ನಡುವಿನ ಸಾಲು ಹೇಳ್ತೇನೆ, ಅದರ ಚರಣ ಪಲ್ಲವಿ ಯಾವುದು ಅಂತ ಹೇಳಬೇಕು, ಮೊದಲ ಸಾಲು ಅಥವಾ ಹಾಡಿನ ಹೆಸರು. ಆಯ್ತಾ? ನೋಡಿ, ಎಲೆಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ ಕೋಗಿಲೆ ದನಿಯ ಇಂಪಾಗಿ, ಕೋಗಿಲೆ ದನಿಯ ಇಂಪಾಗಿ ಕೇಳೋರ ಮನಸ್ಸಿಗೆ ತಂದನು ಆನಂದ. ಎಸ್ ಜಾನಕಿಯವರ ಹಾಡು ಯಾವುದು ಅಂತ ಹೇಳಿ. ಅಲ್ಲಲ್ಲ, ಬದುಕು ಬಂಗಾರವಾಯಿತು ಚಿತ್ರದ್ದು. ಲಲ್ಲಲ್ಲಲ್ಲಲ್ಲ ಹಾಗೆ ಬರ್ತದೆ. ಎಲೆಯಲ್ಲಿ ಹಸಿರಾಗಿ ನವಿಲಲ್ಲಿ ಕಣ್ಣಾಗಿ. ಸರಿ, ಹಾಗಿದ್ರೆ ನೇರ ಪ್ರಸಾರ ಮಾಡ್ತೇನೆ, ಕೇಳಿ ಯಾವ ಹಾಡು ಅಂತ. ಸರಿಯಾ?
1: ಹಾಡು ಗೊತ್ತಿಲ್ಲ ಮೇಡಮ್.
0: ಅದರೆ ಈಗ ನೆನಪಾಗ್ತದೆ, ಹಾಕ್ತೇನೆ ಹಾಡು ಕೇಳಿ.

0: ನಮ್ಮ ಪುತ್ತೂರಿನ ಸರಸ್ವತಿಯವರು ಬಹುಶಃ ಸಮಾಧಾನ ಆಗಿರ್ಬೋದು ಅಂತ ಭಾವಿಸ್ತೇವೆ. ಮುಂದಿನ ಕರೆಯತ್ತ ಹೋಗ್ತಾ ಇದ್ದೇವೆ. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
1: ಜಯಲಕ್ಷ್ಮಿ.
0: ಹಾಂ, ಜಯಲಕ್ಷ್ಮಿ ಅವರು. ಹೇಳಿ, ನಿಮಗೆ ಎರಡು ಸಾಲು ಕೊಟ್ಟರೆ ನಮ್ಮ ಎಸ್ ಜಾನಕಿ ಅವರು ಹಾಡಿದ ಹಾಡು ಯಾವುದು ಅಂತ ಹೇಳಲಿಕ್ಕೆ ಆಗ್ತದಾ? ಬಹಳ ಜನಪ್ರಿಯವಾದ ಗೀತೆಗಳನ್ನು ಕೇಳ್ತಾ ಇದ್ದೇವೆ ನಾವು. ಅದು ಎಸ್ ಜಾನಕಿ ಅವರು ಹಾಡಿದಂಥ ಹಳೆಯ ಚಿತ್ರಗೀತೆಗಳು. ಬಹುಶಃ ನಾವೆಲ್ಲ ತುಂಬ ಸಲ ಕೇಳಿರ್ತೇವೆ ಅದನ್ನು. ಹಾಗಾಗಿ ಹೊಸ ಇದು ನಿಮಗೆ ಕಷ್ಟ ಆಗಲಿಕ್ಕಿಲ್ಲ ಅಂತ ಭಾವನೆ. ನೋಡಿ, ಆ ಹಾಡಿನ ಚರಣ ಹೀಗಿದೆ. ಸಾಮಗಾನ ಪ್ರಿಯ ಸಾಂಬರೂಪಿಣಿ, ಪಾಲಗಡಲ ಸ್ವರ ಪಂಚಮಧಾರಿಣಿ, ಆ ಥರ ಬರ್ತದೆ. ತುಂಬ ಜನಪ್ರಿಯವಾದಂಥ ಗೀತೆ. ಸಾಮಗಾನ ಪ್ರಿಯ ಸಾಂಬರೂಪಿಣಿ. ಅದು ಚಿತ್ರ ಉಪಾಸನೆ. ಹೇಳಿ ಜಯಲಕ್ಷ್ಮಿ. ಈಗ ಉಪಾಸನೆ ಚಿತ್ರದ್ದು, ಸಾಹಿತ್ಯ ವಿಜಯ ನರಸಿಂಹ ಅವರದು, ಸಂಗೀತ ವಿಜಯ ಭಾಸ್ಕರ್ ಅವರು ಕೊಟ್ಟಿದ್ದಾರೆ. 1974 ಬಿಡುಗಡೆ ಆದಂಥ ಚಿತ್ರ ಇದು. ಅದರ ಸುಪ್ರಸಿದ್ಧ ಹಾಡು ಭಾರತ. ಹಾ, ಕರೆಕ್ಟ್, ಅದೇ. ಹಾಗಿದ್ರೆ ಪ್ರಸಾರ ಮಾಡೋದ ಜಯಲಕ್ಷ್ಮಿ ಅವರೇ. ಇವತ್ತಿನ ನಮ್ಮ ಈ ಸಂಚಿಕೆ 1 ಗಂಟೆ ಇಡೀ ಎಸ್ ಜಾನಕಿ ಅವರಿಗೆ ಮೀಸಲು. ಹಾಗಾಗಿ ನಾವು ಹೆಚ್ಚು ಮಾತಾಡೋದು ಬೇಡ, ನೇರವಾಗಿ ಹಾಡಿಗೆ ಹೋಗೋಣ ಅಲ್ವಾ? ಸರಿ ಸರಿ ಸರಿ ಮೇಡಮ್.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹೃದಯ ರಾಗ ನೇರ ಫೋನಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕರೆ. ನಮಸ್ತೆ. ಮುಂದಿನ ಕರೆ ನಮಸ್ತೆ.

0: ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ನಮಸ್ತೆ ಮೇಡಮ್, ನಾನು ದಿ ಸುರೇಶ್ ಆಚಾರ್ ಕುಣಿಮೆ ಅಂತ ಹೇಳಿ ಮೇಡಮ್.
0: ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೇವೆ ಮೇಡಮ್, ನೀವು ಹೇಗಿದ್ರಿ ಮೇಡಮ್?
0: ನಾವು ಚೆನ್ನಾಗಿದ್ದೇವೆ. ರೇಡಿಯೋದಿಂದ ಸ್ವಲ್ಪ ದೂರ ಬರ್ತೀರಾ?
1: ಹಾ, ಆಯ್ತು ಮೇಡಮ್, ಆಯ್ತು ಆಯ್ತು ಆಯ್ತು. ಹೌದು, ರೇಡಿಯೋ ಹಾಕೊಂಡಿದ್ದೆ ಮೇಡಮ್.
0: ಅದೇ ಅದೇ ಕೇಳ್ತಾ ಇದೆ,
1: ತಕೊಂಬಂದಿದ್ದೆ ರೇಡಿಯೋ.
0: ನನ್ನ ಧ್ವನಿ ನನಗೆ ಕೇಳ್ತಾ ಇದೆ.
1: ಯಕ್ಷಗಾನಕ್ಕೆ ಅವ್ರ ಬಗ್ಗೆ ಒಳ್ಳೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ರಲ್ಲ, ಕೇಳುವ ಅಂತೇಳಿ.
0: ಹೌದು ಹೌದು, ಅದು ಸಾವಿತ್ರಿ ಅಕ್ಕನ ಒಂದು.
1: ಹೌದು ಮೇಡಮ್, ಅಂತ ಅಂತ ಗಾಯಕಿಯರು ಇನ್ನು ಸಿಗೋದು ಭಾರಿ ಕಷ್ಟ ಮೇಡಮ್.
0: ನಿಜ ಅಲ್ವಾ? ಕಳ್ಕೊಂಡಿದ್ದೇವೆ ನಾವು
1: ಪೂರ್
0: ಅಮೂಲ್ಯವಾದಂತಹ ಒಂದು ರತ್ನವನ್ನ ಕಳ್ಕೊಂಡಿದ್ದೇವೆ.
1: ಹೌದು ಮೇಡಮ್, ಹೌದು ಹೌದು. ಎಸ್ ಪಿ ಸರ್, ಸಿ ಅಶ್ವಥ್, ಎಸ್ ಜಾನಕಿ ಅವರು, ಅಂತ ಗಾಯಕಿಯರು ಇನ್ನು ಸಿಗುವುದಿಲ್ಲ ಮೇಡಮ್.
0: ಪುಣ್ಯವಂತರು ನಾವು ಅಲ್ವಾ? ಅವರ ಗೀತೆಗಳನ್ನ ಕೇಳ್ಕೊಂಡು ಬಂದು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡ್ಕೊಂಡಿದ್ದದ್ದು ಸರ್. ಹಾಗಿದ್ರೆ
1: ಇವರು ನಮ್ಮ ಸಾವಿತ್ರಿ ಅವರಲ್ಲ ಮೇಡಮ್?
0: ಹೌದು, ಇದು ನಾನು ಸ್ನೇಹ, ಈಗ ಮಾತಾಡ್ತಿರೋದು ಸ್ನೇಹ, ಆದ್ರೆ ಈ ವಿಷಯದ ಆಯ್ಕೆ ಮಾಡಿರೋದು ಸಾವಿತ್ರಿ ಅವರು.
1: ಸರಿ ಸರಿ ಸರಿ ಮೇಡಮ್.
0: ಹಾಗಿದ್ರೆ ಈಗ ಸುರೇಶ್ ಸರ್, ನಾನು ಒಂದೆರಡು ಪದ್ಯಗಳ ಸಾಲನ್ನು ಹೇಳ?
1: ಗುರುತಿಸಿದ್ರೆ
0: ಸರಿ ಸರಿ ಸರಿ. ಓದುವುದ ಬರೆಯಲಿಲ್ಲ ಆ ಶಿವ ನನಗೆ, ಹಾಡುವುದ ಮರೆಯಲಿಲ್ಲ ಬೇಡಲು ಕೊನೆಗೆ. ಯಾವುದು?
1: ರಾಮಾಚಾರಿ ಹಾಡುವ ಲಾಲಿ ಹಾಡ.

0: ಹೇಳುವ.
1: ಸೂಪರ್, ಕರೆಕ್ಟ್ ಆಗಿ ಹೇಳಿದಿರಿ.
0: ಹೌದು ಮೇಡಮ್, ಮತ್ತೆ ಎಸ್ಎನ್ಎಚ್ ಅವರದ್ದು ನಮ್ದು ಇದು ತಪ್ಪುದಿಲ್ಲ ಮೇಡಮ್, ಹಿಂದಿನ ಕೇಳುಗರಿಗೆಲ್ಲ ಅದು ತಪ್ಪುದೇ ಇಲ್ಲ. ಎಸ್ಎನ್ಎಚ್ ಎಸ್ ಪಿ ಸರ್ ಅವರದ್ದು ಸಾಹಿತ್ಯ ಚರಣ ಪಲ್ಲವಿ ಎಲ್ಲದೂ ಅಷ್ಟೇ,
1: ನಿಜ ನಿಜ,
0: ಅಷ್ಟೊಂದು ಅರ್ಥಪೂರ್ಣ ಗೀತೆಗಳು ಮೇಡಮ್.
1: ಹೌದಪ್ಪ, ಹೌದು ಹೌದು.
0: ಅವರಿಗೆ
1: ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ.
0: ಹೌದು ಮೇಡಮ್. ಮೇಡಮ್, ನಮ್ಗೆ ಇದ ನಗುವ ಹೂ ಇದ ಮೌನಗೀತೆ ಚಿತ್ರದಿಂದ ಪದ್ಯ ಹಾಕ್ತೀರಾ ಮೇಡಮ್?
1: ಅಂದ್ರೆ ಇವತ್ತು ಇದೇ ಗೀತೆಯನ್ನ ಪ್ರಸಾರ ಮಾಡುವ ಅಂತ.
0: ಆಯ್ತು,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಆಯ್ತು ಮೇಡಮ್, ಥ್ಯಾಂಕ್ಸ್ ಥ್ಯಾಂಕ್ಸ್.

0: ಮುಂದಿನ ಕರೆ ಕೇಳುವ. ನಮಸ್ತೆ.
1: ಹಲೋ ಮೇಡಮ್, ನಮಸ್ತೆ.
0: ಯಾರಿದು?
1: ನಾನಿದು ಅಮ್ಮಣಿ, ಕಾರ್ಕಳದಿಂದ.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ?
0: ಚೆನ್ನಾಗಿದ್ದೇವೆ. ಇವತ್ತಿನ ವಿಷಯ ಗೊತ್ತಾಯ್ತಲ್ಲ ನಿಮಗೆ?
1: ಇವತ್ತಿನ ವಿಷಯ ತುಂಬಾ ಗೊತ್ತಾಯ್ತು, ಮತ್ತೆ ನನಗೆ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಕೂಡ. ಯಾಕಂದ್ರೆ ಎಸ್ ಜಾನಕಮ್ಮ ಅವರ ಹಾಡು ನನಗೂ ಇಷ್ಟನೆ. ಹಳೆ ಹಾಡುಗಳು, ಅವರು ಹಾಡಿರುವಂತ ಹಾಡುಗಳು, ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯ್ತು. ಕಾರ್ಯಕ್ರಮಕ್ಕೆ ತುಂಬಾ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ.
0: ಖುಷಿ ಆಯ್ತು ನಿಮಗೆಲ್ಲ ಇಷ್ಟ ಆಯ್ತು ಅನ್ನೋದೇ ಕೇಳ್ಕೊಂಡು. ಯಾಕೆಂತ ಹೇಳಿದ್ರೆ ಅವರದು ಸೂಪರ್ ಹಿಟ್ ಎವರ್ ಗ್ರೀನ್ ಸಾಂಗ್ಸ್ ಅಲ್ಲ, ಯಾವಾಗ ನೀವು ಕೇಳಿದ್ರು ಕೂಡ ಕೇಳ್ತಾ ಇರಬೇಕು ಅನ್ನುವಂತಹ ಹಾಡುಗಳು, ಆ ಧ್ವನಿ ಅಲ್ವಾ ಅವ್ರದ್ದು?
1: ಖಂಡಿತ ಮೇಡಮ್, ಹೌದು.
0: ಹಾಗಿದ್ರೆ ನಾನೀಗ
1: ಅವರಿಗೆ ಸಾಟಿ ಇಲ್ಲ, ಅವರ ಹಾಡಿಗೆ ಸಾಟಿ ಯಾರು ಇಲ್ಲ ಅಂತ ಅನಿಸ್ತದೆ.
0: ಹೌದು, ನಿಜ ನಿಜ,
1: ಎಲ್ರಿಗೂ
0: ಹೌದು ಹೌದು. ಈಗ ಹಾಗಿದ್ರೆ ಒಂದೆರಡು ಸಾಲುಗಳನ್ನು ಹೇಳ ನಾನು.
1: ಆಯ್ತು, ಹೇಳಿ ಮೇಡಮ್.
0: ಗುರುತಿಸ್ತೀರಾ?
1: ಗುರುತಿಸ್ತೀನಿ, ನಾನು ಆನ್ಸರ್ ಮಾಡ್ತೀನಿ.
0: ಹಾ ಹಾ ಹಾ ಹಾ. ಅರೆ

ಇದು ಚಿತ್ರ ಗಾಳಿ ಮಾತು ಎಸ್ ಜಾನಕಮ್ಮ ಅವರೇ ಹಾಡಿದ್ದು, ಆದ್ರೆ ನೀವು ಹಾಡಿದ ಹಾಡು ನಂಗೆ ತುಂಬಾ ಇಷ್ಟ ಆಯ್ತು, ಇಂಪಾಗಿ ಹಾಡಿದ್ದೀರಾ. ಅದರ ಮೊದಲ ಸ್ಟಾರ್ಟ್ ಹೇಗೆ ಅಂದ್ರೆ, ಒಮ್ಮೆ

0: ಅದು ಹಾಡು ಮೇಡಮ್.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಕಾಣುವ ಶೈಲಿಯಲ್ಲಿವೆ. ಈಗ ನನಗೂ ನಿಮ್ಮ ಧ್ವನಿಯಿಂದ ಗೀತೆ ಕೇಳಬೇಕು ಅಂತ ತುಂಬ ದಿನದಿಂದ ಇತ್ತು, ಯಾಕೆಂತಂದ್ರೆ ನಿಮ್ದು ಒಂದು ಸ್ವೀಟ್ ವಾಯ್ಸ್. ಆಕ್ಚುಲಿ ಕ್ವಿಜ್ಜಲ್ಲಿ ನೀವು ಭಾಗವಹಿಸಿದ್ರಲ್ಲ, ಆವಾಗಲೇ ನಾನು ಹೇಳಿದ್ದೆ. ಸರಿ, ನಿಮ್ಮ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತೇವೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
2: ಹಲೋ. ನಮಸ್ತೆ
1: ಸರ್. ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ ಪ್ಲೀಸ್.
2: ಬಂದಿದ್ದೇನೆ, ಈ ಕಡೆ ಇದ್ದೇನೆ.
1: ಸರಿ ಸರಿ. ತಮ್ಮ ಹೆಸರು?
2: ನನ್ನ ಹೆಸರು ಅಬ್ದುಲ್ ಕರೀಂ, ಕೋಟ ಮೂಡಗಿಳಿಯರ.
1: ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್. ನಾನೀಗ ಈ ಪ್ರೋಗ್ರಾಮ್ ಕೇಳಿತಾ ಇದ್ದೆ. ಅವ್ರು ಪುತ್ತೂರಿನ ಸರಸ್ವತಿ ಅವ್ರು ಮಾತಾಡಿದ್ರಲ್ಲ, ಅದ್ರ ನಂತರ ನಾನು ಟ್ರೈ ಮಾಡಿದ್ದೆ. ಯಾಕಂದ್ರೆ ಹಳೆಯವರಿಗೆ ಹೊಸಬರಿಗೆ ಸ್ವಲ್ಪ ಅವಕಾಶ ಇಲ್ಲ ಅಂತ ಹೇಳಿದ್ರಲ್ಲ.
1: ಅಲ್ಲ, ಹೊಸಬರಿಗೆ ಅವಕಾಶ ಅಂತ ಹೇಳಿದ್ದು ಯಾಕಂದ್ರೆ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರಲ್ಲ. ಹಾಗೆ
2: ಆದ್ರೆ ಮತ್ತೆ ಈ ವಿಷಯ ಕೇಳಿ ನನಗೆ ತುಂಬಾ ತಡಿಲಿಕ್ಕೆ ಆಗ್ಲಿಲ್ಲ. ಜಾನಕಮ್ಮನವರ ಹಾಡು ಅಂದ್ರೆ ನನ್ಗೆ ಮೊದ್ಲಿಂದ ಇಷ್ಟ. ಇಷ್ಟು ಹಾಡುಗಳನ್ನೆಲ್ಲ ಕೇಳಿದೆ, ಇಲ್ಲ ಕೆಲವರೆಲ್ಲ ಹೇಳಿಲ್ಲ ಅಲ್ಲ ನನಗೆ. ನೀವು ಅದು ಗಿರಿಯಲ್ಲಿ ನಾವಿಲ್ಲಾಗಿ ಕಣ್ಣಲ್ಲಿ ಅಂತ ಗಿರಿದೇಶ ಮಲ್ಲೇಶ ಹಾಡು ಉಂಟಲ್ಲ, ಅದು ನಾನು ನೀವು ಹೇಳುವಾಗಲೇ ನಾನು ಹೇಳಿ ಆಗಿದೆ.
1: ಅದೇ ಅದೇ ಅದೇ
2: ಗೊತ್ತೇ ಆಗ್ಲಿಲ್ಲ. ನಾನೆಲ್ಲ ಹೇಳ್ತಾ ಇದ್ದೆ ನೋಡಿ, ನನ್ಗೂ ಸಹ ಕೇಳಿ ಯಾವ್ದು ಅಂತ ನಾನು ಹೇಳ್ತೇನೆ. ಗೊತ್ತಿದ್ದೆ ಆಲ್ಮೋಸ್ಟ್ ಎಲ್ಲ ಗೊತ್ತು.
1: ಮತ್ತೇನ್ ಗೊತ್ತಾ ಸರ್, ಈಗ ನಿಮಗೆ ಇಷ್ಟು ಟ್ರೈ ಮಾಡಿ ಕೂಡ ನಿಮಗೆ ಸಿಕ್ತಲ್ಲ ಕರೆ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಈಗ ಹಾಗಿದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಿದ್ರೆ ಈಗ ಒಂದೆರಡು ಸಾಲುಗಳು ಹೇಳೋದಾ?
2: ಹೇಳಿ.
1: ಮಿಡಿದೆ ನೀನು ಪ್ರಣಯನಾದ ಹೃದಯವಿ.
2: ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ. ಸೀತಾ ಚಿತ್ರದ ಕಲ್ಪನಾದ ಅಭಿನಯ.
1: ಸೊಗಸಾಗಿ ಹಾಡಿದ್ದೀರಿ, ಸೀದಾ ಗೀತೆಯನ್ನ ಕೇಳುವ ಅಲ್ಲ?
2: ಹೌದು, ತುಂಬಾ ಚೆನ್ನ ಗೀತೆ, ಅದು ತುಂಬಾ ಒಳ್ಳೆ ಗೀತೆ.
1: ಹೌದು ಹೌದು ಹೌದು.
2: ಹಾಗೆ ಎಸ್ ನಮ್ಮ ಎಸ್ ಜಾನಕಿಯವರಮ್ಮಂದು ಹಾಡು ಪೂರಾ ಫೇವರೇಟ್. ಎಲ್ಲ ಹಾಡುಗಳು
1: ಒಂದಕ್ಕಿಂತ ಒಂದು ಮಿಗಿಲು,
2: ಒಂದಕ್ಕಿಂತ ಒಂದು. ಅವ್ರು ಹಾಡುವಾಗ ಭಾವಪೂರ್ಣವಾಗಿರ್ತದೆ, ಮತ್ತೆ ಅದು ಸ್ಪಷ್ಟತೆ ಇರ್ತದೆ. ಎಂತ ಅವರು ತೆಲುಗಿನವ್ರು ಆದ್ರೂ ನಮ್ಮ ಕನ್ನಡದ ಒಂದು ಇದನ್ನು ಭಾವನೆಯನ್ನು ಮತ್ತೆ ಮಹಾಪ್ರಾಣ ಅಲ್ಪ ಪ್ರಾಣ ಅದನ್ನೆಲ್ಲ ಕರೆಕ್ಟ್ ಆಗಿ ವಿವರಿಸಿ ಹೇಳ್ತಾರೆ ಅವ್ರು.
1: ನಿಜ ನಿಜ, ಯಾವತ್ತು ಬೇರೆಯವರು ಅಂತ ಅನಿಸ್ಲೇ ಇಲ್ಲ ನಮಗೆ.
2: ಇಲ್ಲ ಇಲ್ಲ ಇಲ್ಲ, ಅವ್ರು ಕನ್ನಡದವರೇ ಅಂತ. ಅವ್ರು ಕನ್ನಡದವರಿಗೆ ಹಾಗೆ ಅಲ್ಲ, ತುಂಬಾ ಇಷ್ಟಪಟ್ಟವ್ರು.
1: ಹೌದು ಹೌದು.

0: ಸರ್ ಹಾಗೆ
1: ಹೌದು ಹೌದು
0: ಅಂದ್ರೆ ನಮ್ಮ ಕರ್ನಾಟಕದವರಲ್ಲಿ ಗೀತೆ ಪ್ರೇಮ ಅಂದ್ರೆ ಅವರು ಜೀವ ಸಹ ಕೊಡ್ಲಿಕ್ಕೆ ತಯಾರಿರ್ತಾರೆ.
1: ಹೌದು, ಖುಷಿ ಆಯ್ತು, ನಿಮ್ಮ ಗೀತೆ ಪ್ರಸಾರ ಮಾಡ್ತೇವೆ, ಧನ್ಯವಾದಗಳು, ನಮಸ್ತೆ.
0: ಮೇಡಮ್ ಅಲ್ಲ?
1: ಹೌದು ಸರ್, ಹೌದು ಹೌದು,
0: ಧನ್ಯವಾದ, ತುಂಬಾ ಧನ್ಯವಾದ,
1: ನಮಸ್ತೆ.

0: ಮುಂದಿನ ಕರೆ. ನಮಸ್ತೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಸರ್, ತಮ್ಮ ಹೆಸರು?
1: ಬಸವರಾಜ್ ಪಾಟೀಲ್ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ರಾಯಚೂರು ಜಿಲ್ಲೆ ಜಗತ್ಗಳ ಗ್ರಾಮದಿಂದ.
0: ಇವತ್ತಿನ ವಿಷಯ ಗೊತ್ತಾಯ್ತಾ ಸರ್?
1: ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಯಜ್ಞಾನಕ್ಕೆ ಬರೋದು.
0: ಹೌದು, ನಾನೀಗ ಒಂದೆರಡು ಸಾಲುಗಳನ್ನು ಹೇಳ್ತೇನೆ, ನೀವು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್.
1: ಹಾಂ,
0: ಸ್ವಲ್ಪ ನಾಯ್ಸ್ ಇದೆ, ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಗಾಳಿ. ಅಥವಾ ನೀವು ಹೊರಗಡೆ ಇದ್ದೀರಾ? ಹಾ ಹಾ ಹಾ ಸರಿ ಸರಿ. ಈಗ ಹಾಡು ಒಂದೆರಡು ಸಾಲುಗಳು ಹೇಳ್ತೇನೆ.

ಗೊತ್ತಾಯ್ತಾ? ಹೌದಾ, ಸರಿ ಸರ್. ಹಾಗಿದ್ರೆ ಈ ಗೀತೆಯನ್ನೇ ಪ್ರಸಾರ ಮಾಡ್ತೇವೆ. ಇದು ಇದು ತುಂಬಾ ತುಂಬಾ ಸುಮಧುರವಾದಂತಹ ಗೀತೆ, ಅನುರಾಗ ಬಂಧನ ಚಿತ್ರದ್ದು. ಹೌದು ಹೌದು, ಗೀತೆಯನ್ನ ಕೇಳಿ ನಮ್ಮ

0: ಕೊನೆಯ ಕರೆ ನಮಸ್ತೆ.
1: ಹಲೋ, ನಾನು ಕುಂದಾಪುರದಿಂದ ಸುನಿಲ್ ಹಳೆಪೈಲ. ಮೇಡಮ್,
0: ಫಾಸ್ಟ್ ಆಗಿ ಹೇಳಿಬಿಡುವ ಅಲ್ಲ ನಾವೀಗ.
1: ಹೌದೌದು, ಫಾಸ್ಟ್.
0: ಬೆಂಕಿಯ ಮಳೆಯಾದರೇನು, ಸಿಡಿಲು ಗುಡುಗಾದರೇನು,
1: ಕೊನೆ ತನಕ ನಾನು ಕೈ ಬಿಡಲು ನಿನ್ನೊಂದಿಗೆ.
0: ಕೊನೆಗೆ
1: ಬಿಸಿಲಾದರೇನು ಮಳೆಯಾದರೇನು,
0: ಜೊತೆಯಾಗಿ ಎಂದು
1: ನಾನಿಲ್ಲವೇನು.
0: ಒಳ್ಳೆ ಒಳ್ಳೆ ಹಾಡು.
1: ಗಾಳಿ ಮತ್ತು ಚಿತ್ರದ ಆಗ ಪ್ರಸಾರ ಮಾಡಿದ್ರಲ್ಲ, ಆಲಾಪ ಇರೋದು, ಒಮ್ಮೆ ನಿನ್ನನ್ನು ಕಣ್ತು ಮೈನ್ ನೋಡ್ಬೇಕು, ಆ ಹಾಡನ್ನ ಪುನಃ ಪ್ರಸಾರ ಮಾಡಿ ಮೇಡಮ್.
0: ಹಾ, ಮತ್ತೆ ಸಾಧ್ಯ ಆದ್ರೆ ಪ್ರಸಾರ ಮಾಡ್ತೇವೆ. ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನ ಕೇಳುವ. ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಓಕೆ ಓಕೆ ಓಕೆ, ಥ್ಯಾಂಕ್ ಯು.

ದಕ್ಷಿಣ ಭಾರತದ ಗಾನಕೋಗಿಲೆ, ಬಾನಲ್ಲಿ ಇದ್ದರೂ ಭುವಿಯಲ್ಲಿ ಇದ್ದರೂ ಎಲ್ಲೆಲ್ಲೂ ನಮ್ಮ ಮನದಲ್ಲೂ ಎಸ್ ಜಾನಕಿ ಅವರ ಧ್ವನಿ ಅಮರವಾಗಿರುತ್ತದೆ. ಇಂದಿನ ಈ ಹೃದಯ ರಾಗ ಕಾರ್ಯಕ್ರಮ ಎಸ್ ಜಾನಕಿ ಅಮ್ಮನವರಿಗಾಗಿ ಮೀಸಲು, ಅವರಿಗಾಗಿ ನಮ್ಮ ಹೃದಯಾಂಜಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಾವಿತ್ರಿ ಪೂರ್ಣಚಂದ್ರ ಹಾಗೂ ಸ್ನೇಹಾ ಭಟ್. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ, ಗಣೇಶ್ ಕುಮಾರ್ ಬೆಟ್ಟಂಪಾಡಿ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿಯಾಗುವ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವಿನಾಶ್ ಹೆಬ್ಬಾರ್ ಅವರ ಸಿತಾರ್ ವಾದನವನ್ನು ಆಲಿಸೋಣ. ತಬ್ಲಾ ಭಾರವಿ ದೇರಾಜೆ, ರಾಗ್ ಭೈರವ್, ಆಲಾಪ್ ಜೋಡ್, ಗತ್ ಮದ್ಯಾಲಯ್, ಜಪ್ತಾಲ್ ಹಾಗೂ ದೃತ್ ತೀನ್ತಾಲ್.

0: ದಲ್ಲಿ ರಾಗ್ ಭೈರವ್ ಆಲಿಸಿದೆವು ತಬಲಾ ಭಾರವಿ ದೇರಾಜೆ. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2022-23 ಹಾಗೂ 24ನೇ ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಕ್ರಮವಾಗಿ ಸಾಹಿತಿಗಳಾದ ಎಸ್ಜಿ ಸಿದ್ದರಾಮಯ್ಯ, ಮೂಡ್ನಾಕೂಡು ಚಿನ್ನಸ್ವಾಮಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಆಯ್ಕೆಯಾಗಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಸಂಬಂಧಿ ಕಾನೂನು ತೊಡಕುಗಳನ್ನು ತೆರವುಗೊಳಿಸಿ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಪರಿಶೀಲನೆ ಪೂರ್ಣಗೊಂಡಲ್ಲಿ ಮುಂಬರುವ 3 ತಿಂಗಳಲ್ಲಿ ವಿಜಯಪುರದಿಂದ ವಿಮಾನ ಹಾರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಸಂಭವಿಸುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಕಲಬುರಗಿ ಜಿಲ್ಲೆಯಾದ್ಯಂತ ಗ್ರಾಮವಾರು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಚಾಲನೆ ನೀಡಿದರು. ಉತ್ತರ ಕರ್ನಾಟಕದ ರೈತ ಜಾತ್ರೆ ಎಂದೇ ಪರಿಗಣಿತವಾದ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 25-28 4 ದಿನಗಳ ಕಾಲ ನಡೆಯಲಿದೆ. ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಎಂಬ ಧ್ಯೇಯದೊಂದಿಗೆ ಕೃಷಿ ಮೇಳ ಆಯೋಜಿತವಾಗಿದೆ ಎಂದು ಉಪಕುಲಪತಿ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳದ ಅಧ್ಯಕ್ಷೆ ಡಾ ಮಂಜುಳಾ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ವಿವಿಧ ಸಮಿತಿಗಳನ್ನು ರಚಿಸಿ ಕೃಷಿ ಮೇಳ ಆಯೋಜನೆಯ ಹೊಣೆ ವಹಿಸಲಾಗಿದೆ ಎಂದರು. ಯಾವುದೇ ಅರ್ಹ ಮತದಾರರ ಹೆಸರು ಕರಡುಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರಿಗೆ ಮತದಾರರ ವಿವರ ನೀಡಲಿದ್ದಾರೆ. ಕರಡು ಮತದಾರರ ಪಟ್ಟಿಯಲ್ಲಿ ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅವಕಾಶವಿದೆ. 2002 ಪಟ್ಟಿಯ ವಿವರ ಮ್ಯಾಪಿಂಗ್ ವೇಳೆ ನೀಡದ ಸುಮಾರು 29 ಲಕ್ಷ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಸೇರ್ಪಡೆಯಾಗಿವೆ ಎಂದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯ್ಕುಮಾರ್ ಗೋವಿಂದಣ್ಣವರ್ 99% ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಪೋಲಿಂಗ್ ಸ್ಟೇಷನ್ ನಂಬರ್ 164 ದ ಬೂತ್ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ನನ್ನ ಬೂತ್ನಲ್ಲಿ ಒಟ್ಟಾರೆಯಾಗಿ 1067 ಜನ ಮತದಾರರು ಇರ್ತಾರೆ. ಅದರಲ್ಲಿ ನಾನು 841 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿರ್ತೇನೆ. ಆ ಪೈಕಿ 833 ಜನರಿಂದ ವಾಪಸ್ಸು ಗಣತಿ ನಮೂನೆಯನ್ನು ಪಡೆದುಕೊಂಡು ಡಿಜಿಟೈಸೇಷನ್ ಮಾಡಿರ್ತೇನೆ. 8 ಜನ ಇನ್ನು ಕೊಡೋದು ಬಾಕಿ ಇರುತ್ತದೆ. ಒಟ್ಟಾರೆಯಾಗಿ ಇನ್ನುಳಿದಂತೆ 226 ಜನ ಎಎಸ್ಟಿ ಲಿಸ್ಟ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ದೇನೆ.
0: ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಶೈಲ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ಯಾರಾ ಶಾಟ್ಪಟ್ನಲ್ಲಿ ಕಂಚಿನ

0: ಪದಕ ಗೆದ್ದಿದ್ದು, ವಿಶೇಷ ಕೃತಕ ಕಾಲು ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕುರುವಿನಕೊಪ್ಪದ ಪ್ಯಾರಾಶೂಟರ್ ರಾಕೇಶ್ ನಿಡುಗುಂದಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ಸೆಪ್ಟೆಂಬರ್ 7 ರಿಂದ 16 ರವರೆಗೆ ನಡೆಯಲಿರುವ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಕೋಚ್ ರವಿಚಂದ್ರ ಬಾಲೆಹೊಸೂರ್ ಅವರ ಬಳಿ ತರಬೇತಿ ಆರಂಭಿಸಿದ ರಾಕೇಶ್ ಪ್ರಸ್ತುತ ಹೊಸದಿಲ್ಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಜೆಪಿ ನೌಟಿಯಾಲ್ ಹಾಗೂ ಜೀವನ್ ರೈ ಮಾರ್ಗದರ್ಶನದಲ್ಲಿ ಒಲಿಂಪಿಕ್ಸ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಅಘನಾಶಿನಿ ಕಣಿವೆ ಅಪ್ಪೇಮಿಡಿ ವೃಕ್ಷರಾಶಿ ಪ್ರದೇಶಕ್ಕೆ ಪಾರಂಪರಿಕ ಜೀವವೈವಿಧ್ಯ ತಾಣ ಮಾನ್ಯತೆ ನೀಡುವ ನಿರ್ಣಯವನ್ನು ರಾಜ್ಯ ಜೀವವೈವಿಧ್ಯ ಮಂಡಳಿ ಕೈಗೊಂಡಿದೆ ಎಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವೃಕ್ಷಲಕ್ಷ ಆಂದೋಲನದ ನಿಯೋಗ ತಿಳಿಸಿದೆ. ಜೀವವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಈ ಮಾಹಿತಿ ನೀಡಿದ್ದು, ನಿಯೋಗದ ನೇತೃತ್ವ ವಹಿಸಿದ್ದ ಅನಂತ್ ಹೆಗಡೆ ಅಶೀಸರ್ ಡಾ ಬಾಲಚಂದ್ರ ಹೆಗಡೆ ಸಾಯಿಮನೆ ಮಂಡಳಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ 2 ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಗೆಳತಿಯರೇ, ನಾವಿಂದು ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ಪರಿಸರದ ಬಗ್ಗೆ, ಕಸದ ವಿಂಗಡದ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನದ ಬಗ್ಗೆ ಚರ್ಚೆ ಮಾಡ್ತಾ ನಮ್ಮಿಂದ ಯಾವ ರೀತಿ ಬದಲಾವಣೆ ಮಾಡೋಕ್ ಸಾಧ್ಯ ಇದೆಲ್ಲದರ ಬಗ್ಗೆ ಮಾತಾಡೋಣ. ಈಗ ಮೊದಲಿಗೆ ವಿಘ್ನ ನಿವಾರಕ ಗಣಪತಿಗೆ ನಮಿಸುತ್ತಾ ಕಾರ್ಯಕ್ರಮನ ಪ್ರಾರಂಭಿಸೋಣ.

0: ಎಷ್ಟು ಚೆನ್ನಾಗಿ ನಮ್ಮ ಗೆಳತಿಯರೆಲ್ಲ ವಿಘ್ನ ನಾಶಕನ ನೆನೆಸಿ ಒಂದು ಹಾಡನ್ನ ಹೇಳಿದ್ರು. ಈಗ ಒಂದು ಹಸೆ ಹಾಡು ಹೇಳೋಣವಾ ಸಾಂಪ್ರದಾಯಿಕವಾಗಿ?
1: ಹಸೆ ಹಾಡ ಹಾಗಂದ್ರೆ ಏನ್ ಪ್ರಭಾ?
0: ಹಸೆ ಹಾಡು ಅಂದ್ರೆ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ನಡೆದ್ರು ಹಸೆ ಕರೆಯುವುದು ನಮ್ಮದು ಒಂದು ವಾಡಿಕೆ ಇದೆ. ಇಂತ ಹಸೆಗೆ ಕರೆಯುವ ಹಾಡನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ನಮ್ಮ ಗೆಳತಿಯರು.

0: ಎಷ್ಟು ಚೆನ್ನಾಗಿ ಹಾಡಿದ್ದಾರಲ್ವಾ ನಮ್ಮ ಗೆಳತಿಯರು. ಈಗ ಪರಿಸರಕ್ಕೂ ಮಾನವನಿಗೂ ಅವಿನಾಭಾವ ಸಂಬಂಧ ಇದೆ ಅಲ್ವಾ. ಇಂಥ ಪರಿಸರ ಸ್ನೇಹಿ ಸಂಬಂಧದ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಗೆಳತಿಯರು, ಕೇಳೋಣವಾ?
1: ಹೌದೌದಪ್ಪ, ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಲ್ವಾ. ಎಲ್ಲರೂ ಕೈ ಜೋಡಿಸಿ ಪರಿಸರವನ್ನ, ಸ್ವಚ್ಛತೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಅಲ್ವಾ ಗೆಳತಿಯರೇ, ಏನ್ ಹೇಳ್ತೀರಾ?
2: ಅಲ್ಲ ವಾಣಿ, ಸಮಾಜ ಉತ್ತಮವಾಗಿ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗಾದ್ರೆ?
3: ಹೌದು ಆಶಾ, ಈ ದಿನ ನಮ್ಮ ಪ್ರೇರಣಾ ಮಹಿಳಾ ಸಂಘದಲ್ಲಿ ಅದ್ರ ಬಗ್ಗೆನೆ ಚರ್ಚೆ ಇರೋದು.
2: ಹೌದಾ ವಾಣಿ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಇವತ್ತು?
3: ಸುಧಾ, ಈ ದಿನ ಪರಿಸರ ಸಂರಕ್ಷಣೆ ಬಗ್ಗೆ, ನೀರು ಪೋಲಾಗುವುದರ ಬಗ್ಗೆ, ಕಸ ವಿಂಗಡಣೆ ಬಗ್ಗೆ, ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಹಾಗೂ ವಾಯುಮಾಲಿನ್ಯದ ಬಗ್ಗೆ ಇನ್ನೂ ತುಂಬಾ ವಿಷಯ ಇದೆ ಸುಧಾ.
4: ಈಗ ಸ್ವಚ್ಛತೆ, ಕಸ ವಿಂಗಡಣೆ ಬಗ್ಗೆ ಚರ್ಚೆ ಮಾಡೋಣವಾ?
5: ಹೌದು ಕಲ್ಪನಾ, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ನಗರ, ನಮ್ಮ ಮನೆ ಎಲ್ಲವನ್ನೂ ಶುಚಿಯಾಗಿಟ್ಕೊಳ್ಬೇಕು. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಶಿಕ್ಷಕರಾಗಲಿ, ಅವರವರ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮೊದಲು ಈ ಕಾರ್ಯ ನಮ್ಮ ಮನೆಯಿಂದಲೇ ಶುರು ಮಾಡಬೇಕು. ನಮ್ಮ ಮನೆಯ ಹೊರಗೆ, ಅಕ್ಕಪಕ್ಕ ಶುಚಿಯಾಗಿಟ್ಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಆಮೇಲೆ ಹಸಿ ತರಕಾರಿಯಿಂದ ಬಂದಂಥ ಸಿಪ್ಪೆಯನ್ನು ಸಹ ಬಿಸಾಕ್ತೆ, ಅದನ್ನು ಸತ ಗೊಬ್ಬರ ಮಾಡಬೇಕು ಅಲ್ವಾ ಸುಷ್ಮಾ?
6: ನಿಜ ನಿಜ ವೀಣಾ, ನೀವು ಹೇಳಿದ್ ಬಹಳ ಸರಿ ಇದೆ. ನಾನಂತೂ ಹಾಗೆ ಮಾಡ್ತಾ ಇದ್ದೀನಿ. ಒಣ ಕಸ ಬೇರೆ, ಹಸಿ ಕಸ ಬೇರೆ, ನಾನು ಮಾಡ್ತಾನೆ ಇದ್ದೀನಿ. ಹಸಿ ಕಸ ಅಂದ್ರೆ ಎಲ್ಲಾ ಹಣ್ಣುಗಳ ಸಿಪ್ಪೆ, ತರಕಾರಿಗಳ ಸಿಪ್ಪೆ ಎಲ್ಲಾನು ಒಂದ್ ಕಡೆ ಒಂದ್ ಬಟಲ್ ಹಾಕಿರ್ತೀನಿ, ಅದನ್ನ ಗೊಬ್ಬರ ಮಾಡ್ತೀನಿ. ಗೊಬ್ಬರ ಮಾಡಿ ಎಲ್ಲಾ ಗಿಡಕ್ಕೂ ಹಾಕ್ತಾ ಇರ್ತೀನಿ. ಅದಲ್ದೆ ನಾನು ಚಿಕ್ಕ ಚಿಕ್ಕ ಸಸಿನೂ ಮಾಡ್ತಾ ಇದ್ದೀನಿ. ತುಳಸಿದು, ಗುಲಾಬಿ ಹೂವಿಂದು, ಆಮೇಲೆ ಟೊಮೆಟೊ ಹೂವಿಂದು, ಹಿಂಗ್ ಸಸಿನೂ ಮಾಡ್ತಾ ಇದ್ದೀನಿ.
5: ಹೌದು ಸುಷ್ಮಾ, ಮತ್ತೆ ಆ ಸಸಿ ಏನ್ ಮಾಡ್ತೀರಾ ನೀವು?
6: ಆ ಸಸಿನ ನಮ್ಮನೆಗೆ ಯಾರಾದ್ರೂ ಅರ್ಶನ ಕುಂಕುಮಕ್ಕೆ ಬಂದಾಗ ಅಥವಾ ಯಾರಾದ್ರೂ ಮದ್ವೆಗೆಲ್ಲ ಕರಿಯಕ್ ಬಂದಾಗ ಏನಾದ್ರೂ ಆಗಿರ್ಲಿ, ಆ ಟೈಮಲ್ಲಿ ನಾನು ಅವ್ರಿಗೆ ಒಂದೊಂದು ಸಸಿ ಕೊಡ್ತೀನಿ. ಅವರು ಖುಷಿಯಾಗಿರ್ತಾರೆ, ನನಗೂ ಸಂತೋಷ ಆಗುತ್ತೆ.
2: ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸುಷ್ಮಾ. ರಾಸಾಯನಿಕ ಮುಕ್ತ ಗಿಡಗಳನ್ನು ಬೆಳೆಸಿ ಮನೆಗೆ ಬಂದವರಿಗೆಲ್ಲ ಕೊಡ್ತಿದ್ದೀನಿ ಅಂತಿದ್ರ ತುಂಬಾ ಸಂತೋಷ ಆಯ್ತು ಕಣ್ರಿ.
7: ಆಶಾ, ನಾನು ನನ್ನ ಬರ್ತ್ಡೇ ದಿನ ಒಂದ್ ಗಿಡ ನೆಟ್ಟು ಬೆಳೆಸ್ತೀನಿ. ಹಸಿರೇ ನಮ್ಮ ಉಸಿರು ಅಂತ ನಾನು ನಂಬಿದ್ದೇನೆ. ಅಕ್ಕಪಕ್ಕದವರು ಯಾವುದೇ ಶುಭ ಸಮಾರಂಭಕ್ಕೆ ಕರೆದರೆ ಅವರಿಗೂ ಪರಿಸರ ಬಗ್ಗೆ ಆಸಕ್ತಿ ಬೆಳೆಯಲಿ ಅಂತ ಅವರಿಗೂ ಗಿಡವನ್ನು ಉಡುಗೊರೆಯಾಗಿ ನೀಡ್ತೇನೆ.
2: ಹೌದಾ ಕಲ್ಪನಾ, ಪ್ರತಿಯೊಬ್ಬರು ನಿಮ್ಮ ಹಾಗೆ ಈ ರೀತಿ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರೆ ಹಸಿರು ಕ್ರಾಂತಿ ಆಗತ್ತೆ, ಪರಿಸರನು ಶುದ್ಧ ಆಗತ್ತೆ, ಶುದ್ಧವಾದ ಗಾಳಿ, ಮಳೆ ಹಾಗೂ ಪರಿಸರ ಸಮತೋಲನ ಆಗತ್ತೆ ಅಲ್ವಾ?
7: ಹೌದಪ್ಪ.
4: ಈಗ
8: ಮಡಿಲನ್ ತುಂಬಾ ಹಾಡು ಹೇಳೋಣ. ಈಗ ಹೆಣ್ಮಕ್ಳು ತವರ್ ಮನೆಯಿಂದ ಕಳಿಸುವಾಗ, ಶ್ರೀಮಂತ, ಮದ್ವೆ, ಹಬ್ಬ, ಹರಿದಿನ ಹಾಗೆಲ್ಲ ಹೆಣ್ಮಕ್ಳಿಗೆ ಮಡಿಲ್ ತುಂಬುತ್ತಾರೆ, ಅದ್ರ ಬಗ್ಗೆ ಹಾಡನ್ನು ಹೇಳೋಣ ಇವಾಗ.

0: ಮಡಿಲನ್ನು ತುಂಬುವ ಹಾಡನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಈಗ
1: ಹೊಸದಾಗಿ ನವದಂಪತಿಗಳು ಮನೆಗೆ ಆಗಮಿಸಿದಾಗ ಆರತಿ ಎತ್ತುವುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಂಗಳದಾಯಕವಾದ ಸಂಪ್ರದಾಯ ಆಚರಣೆ. ದ್ವೇಷಿ ದುಷ್ಟದೋಷವನ್ನು ನಿವಾರಿಸಲು ಮತ್ತು ದಂಪತಿಗಳ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಹರಸುತ್ತಾ ಹೇಳುವ ಆರತಿ ಹಾಡಿದು.
2: ಜಯ.

0: ರಾಧಾಕೃಷ್ಣರಿಗೆ ಆರತಿ ಮಾಡಿ ಒಳಗ್ ಕರೆದಾಯ್ತಲ್ವಾ, ಹೂವಿನ ಗಿಡಗಳು ನೆಟ್ಟಾಯ್ತು. ಈಗ ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗೆಳತಿಯರು ಏನ್ ಹೇಳ್ತಾರೆ ಕೇಳೋಣ.
1: ಹೌದು ಅನ್ಪೂರ್ಣ, ಗಿಡ ಸಂರಕ್ಷಣೆ ಏನೋ ಸರಿ, ಆದ್ರೆ ಗಿಡಕ್ ನೀರು ಉಣಿಸೋದ್ ಬೇಡ್ವಾ? ಪಕ್ಕದ ಮನೆಯವರು ಊರಿಗೆ ಹೋಗಿದಾರಣ್ರಿ, ಟ್ಯಾಂಕ್ ಇಂದ ಒಂದೇ ಸಮನೆ ನೀರ್ ಪೋಲಾಗ್ತಾ ಇದೆ ಗೊತ್ತಾ. ಈಗ ಹೋಗಿ ನಲ್ಲಿ ನೀರ್ ಬಂದ್ ಮಾಡಿ ಬಂದೆ. ರೋಡ್ ತುಂಬಾ ನೀರ್ ನಿಂತಿದೆ ಕಣ್ರಿ, ಅದಕ್ಕೆ ನಲ್ಲಿಗೆ ಒಂದು ವಾಲ್ ಬಾಲ್ ಹಾಕ್ಸಿದ್ರೆ ನೀರ್ ಪೋಲಾಗೋದ್ ತಡಿಬಹುದು ಅಲ್ವಾ?
2: ಹೌದು ವಾಣಿ, ತುಂಬಾ ಮನೇಲಿ ನೀರು ಸಿಂಟೆಕ್ಸ್ ಇಂದ ತುಂಬಿ ಬೀಳ್ತಾ ಇರೋದು ನೋಡಿದೀನಿ. ಆದ್ರೆ ನಮ್ಮನೇಲಿ ಏನು ಮಾಡಿದೀವಿ ಅಂದ್ರೆ, ಸಿಂಟೆಕ್ಸ್ ತುಂಬಿ ಹರಿದ ನೀರು ಸದಾ ಬತ್ಲ ಮನೆಗೆ ಒಂದು ಡ್ರಮ್ಗೆ ಬಂದು ಬೀಳೋ ತರ ಮಾಡಿದೀವಿ. ಆ ನೀರು ಸಹ ನಮಗೆ ಎಲ್ಲ ರೀತಿ ಉಪಯೋಗ ಆಗುತ್ತೆ. ಅದೂ ಸಾಧ್ಯ ಇಲ್ಲ ಅಂದ್ರೆ ಆಟೋಮೆಟಿಕ್ ಸಿಸ್ಟಮ್ ಬರುತ್ತೆ ಅಲ್ವಾ, ಅದನ್ನು ಅಳವಡಿಸಿದ್ರೆ ನೀರು ಪೋಲಾಗೋದು ತಪ್ಪುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಗಾದೆನೇ ಇದೆ ಅಲ್ವಾ. ಅಷ್ಟೇ ಅಲ್ಲ, ಮಳೆ ನೀರು ಕೂಡ ಪೋಲಾಗದಂತೆ ಕ್ರಮಬದ್ಧವಾಗಿ ಉಪಯೋಗಿಸಬೇಕು. ಇಂಗು ಗುಂಡಿ ಮಂತ್ರ ಭೂಮಿಯ ಅಂತರ್ಜಲ ಮಟ್ಟ ಕಾಪಾಡ್ಕೋಬಹುದು.

0: ಹೌದು ಅಲ್ವಾ? ಏನಂತೀರ ಪ್ರಭಾ ಅವ್ರೆ?
1: ಹೌದೌದು ಸುಧಾ ಅವರೇ, ನೀರಿನ ಸಂರಕ್ಷಣೆಗೆ ನಾವೆಲ್ಲ ಆದ್ಯತೆ ಕೊಡ್ಬೇಕಲ್ವಾ? ನೀರೆಲ್ಲ ಕಲುಷಿತವಾಗದ ಹಾಗೆ ತಡೆಗಟ್ಟಬೇಕು. ಮಳೆ ನೀರನ್ನ ಶೇಖರಣೆ ಮಾಡಿ ಇಂಗು ಗುಂಡಿಗೆ ಬಿಡ್ಬೇಕು. ಆ ಇಂಗು ಗುಂಡಿಗೆ ಬಿಡ್ಬೇಕಾದ್ರೆ ಅದಕ್ಕೆ ಮರಳು, ಜಲ್ಲಿ ಕಲ್ಲು, ಚಪ್ಪಡಿ ಕಲ್ಲು, ಇದ್ದುಲು ಎಲ್ಲದನ್ನು ಹಾಕಿ ಮಾಡ್ಬೇಕು. ಹಾಗಾಗಿ ನೀರು ಚೆನ್ನಾಗಿ ಶೋಧಿಸಿ ಅಂತರ್ಜಲ ಹೆಚ್ಚಾಗತ್ತೆ. ಅದರಿಂದ ಸುತ್ತಮುತ್ತಲಿನ ಬಾವಿಗೆಲ್ಲ ನೀರ್ ಬರುತ್ತೆ, ಬೋರ್ವೆಲ್ಗೆ ನೀರ್ ಬರುತ್ತೆ. ಹಾಗಾಗಿ ನಮ್ಮನೇಲಿ ನಾವು ಮಾಡಿರೋದ್ರಿಂದ ನಮ್ಮನೆ ಬಾವಿ ನೀರು ಯಾವಾಗ್ಲೂ ತುಂಬೇ ಇರುತ್ತೆ. ಎಂಥ ಬೇಸಿಗೆ ಕಾಲದಲ್ಲಿ ಸಹ ನೀರಿನ ಅಭಾವವನ್ನು ನಾವು ಕಂಡಿಲ್ಲ. ಮತ್ತೆ ಅಕ್ಕಪಕ್ಕದಲ್ಲೂ ಸಹ ನೀರು ಕೇಳಿದಾಗ ಬಾವಿ ನೀರನ್ನ ಕೊಡ್ತೀವಿ, ಯಾವ ಕಾರಣಕ್ಕೂ ಅದು ಬಾವಿಗೆ ಕಡಿಮೆ ಆಗಲ್ಲ ನೀರು. ಅಕ್ಕಪಕ್ಕದವರೆಲ್ಲ ಈ ತರ ಮಳೆ ಕೊಯ್ಲು ಮಾಡಿಸ್ಕೊಂಡು ಇಂಗುಗಿನೆಲ್ಲ ಮಾಡಿಸ್ಕೊಂಡ್ರೆ ನೀರಿನ ಶೇಖರಣೆಯನ್ನು ಅಂತರ್ಜಲನೂ ಹೆಚ್ಚುತ್ತೆ, ಮನೇನೂ ತಂಪಾಗಿರುತ್ತೆ, ಸಾಕಷ್ಟು ನೀರು ಸಿಗುತ್ತೆ ಅಲ್ವಾ? ಯಾಕೆ ಮಾಡಬಾರ್ದು ಎಲ್ಲರೂ ಮನೆ ಕಟ್ಟಿಸ್ಕೊಳ್ಳುವಾಗ ಅಲ್ವಾ ಗೆಳತಿಯರೇ? ನೀವು ಹೇಳ್ಬೋದಲ್ಲ ಬೇರೆಯವ್ರಿಗೆ ಮನೆ ಕಟ್ಟಿಸುವಾಗ ಮಾಡ್ಕೊಳ್ಳಿ ಅಂತ, ಅಲ್ವಾ?
2: ಹೌದು ಪ್ರಭಾ, ನೀವು ಹೇಳಿದ ವಿಚಾರ ತುಂಬಾನೇ ಒಳ್ಳೇದು, ಎಲ್ಲರೂ ಹೀಗೆ ಮಾಡಿಸ್ಕೋಬೇಕ್ರಿ.
3: ಹಾ ಸುಷ್ಮಾ, ನೀವು ಕುಂಕುಮಕ್ಕೆ ಅಂತ ಟೊಮೆಟೊ ಗಿಡ ಕೊಟ್ಟಿದ್ರಲ್ಲ, ಅದನ್ನ ನಾನು ಮನೆಯಲ್ಲಿ ನೆಟ್ಟಿದ್ದೆ. ಎಷ್ಟು ಟೊಮೆಟೊ ಬಿಟ್ಟಿತ್ತು ಗೊತ್ತಾ? ನಾನು ಬಳಸ್ಕೊಂಡೆ, ಅಕ್ಕಪಕ್ಕ ಗೆಳತಿಯರಿಗೆಲ್ಲ ಕೊಟ್ಟೆ. ಇದ್ರ ಜೊತೆ ನಾನು ಮನೆ ಮೇಲೆ ಟೆರೇಸ್ನಲ್ಲಿ ಸಣ್ಣ ಸಣ್ಣ ಹೂವಿನ ಕುಂಡಗಳೆಲ್ಲ ಇಟ್ಟು ಅದರಲ್ಲಿ ಶುಂಠಿ, ಅರಿಶಿಣ, ವಿಳ್ಯದೆಲೆ, ನಿಂಬೆ, ಪುದೀನ, ಕೊತ್ತಂಬರಿ, ಮೆಂತೆ, ಕರಿಬೇವು ಮತ್ತೆ ಎಲ್ಲ ತರದ ಹೂಗಳನ್ನೂ ಬೆಳೆದಿದ್ದೀನಿ. ನೋಡ್ರಿ, ನೀವು ಕೊಟ್ಟ ಗೊಬ್ಬರನ ಸಹ ಹಾಕಿದ್ದೀನಿ ಗೊತ್ತಾ?
4: ಓಹೋಹೋ, ಹೌದಾ ಭಾಗ್ಯ, ಅಷ್ಟು ಪರವಾಗಿಲ್ವೇ?
3: ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೊಟ್ಟಿರೋಬ್ರ, ಅದಕ್ಕೆ ಬಹಳ ಖುಷಿ ಆಯ್ತು. ನೋಡಿ, ನಾನು ಮಲ್ಲಿಗೆ ಹೂ ಮುಡ್ಕೊಂಡ್ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಅದಕ್ಕೆ ನಂಗೆ ತುಂಬ ಆತ್ಮವಿಶ್ವಾಸ ಇದೆ ಗೊತ್ತಾ. ಮನಸ್ಸಿಗೆ ಎಷ್ಟು ಸಂತೋಷ, ನೋಡಕ್ಕೂ ಸಹ ಹಸಿರು ಬಣ್ಣ ಬಹಳ ಸುಂದರವಾಗಿ ಕಾಣುತ್ತೆ. ನಮ್ಮನೇಲಂತೂ ಎಲ್ರಿಗೂ ಖುಷಿ. ಸುಷ್ಮಾ, ನಮ್ಮನೆಗೆ ಬನ್ನಿ ಒಂದಿನ, ಕಾಫಿ ಕುಡಿಬೋದಲ್ಲ?
4: ನಾನೊಬ್ಳೆ ಯಾಕೆ, ನನ್ನೆಲ್ಲ ಫ್ರೆಂಡ್ನು ಕರ್ಕೊಂಬರ್ತೀನಿ, ಆರಾಮ್ಸೆ ಕುತ್ಕೊಂಡು ಕುಡಿಯೋಣಂತೆ.
3: ಏ ಬನ್ನಿ ಎಲ್ಲರೂ, ನನ್ನ ಕೈ ತೋಟದಲ್ಲಿ ಕುಡ್ಕೊಂಡು ಕಾಫಿ ಕುಡಿದ್ರೆ ಅದರ ಅನುಭವ ಎಂತ ಮಜಾ ಗೊತ್ತಾ? ಎಲ್ಲರೂ ತರಕಾರಿ, ಹಣ್ಣು, ಹೂಗಳನ್ನ ಆದಷ್ಟು ಮೇಲೆ ಬೆಳೆಯಕ್ಕೆ ಪ್ರಯತ್ನಿಸಿ.
5: ಅಂತರ್ಜಲದ ನೀರಿನ ಬಗ್ಗೆ ಕೇಳಿದ್ರಿ, ಈಗ ಮದುಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಹಾಡು. ತವರು ಮನೆಯಿಂದ ಮಗಳನ್ನು ಬೀಳ್ಕೊಡುವಾಗ ಹೇಳುವ ಹಾಡು ತವರು ಮನೆಯ ಕೀರ್ತಿಯನ್ನು ಎತ್ತಿ ಹಿಡಿದು ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳಬೇಕು ಎನ್ನುವುದು ಈ ಹಾಡಿನ ತಾತ್ಪರ್ಯವಾಗಿದೆ.

0: ಆಶಾ ಹಾಡನ್ನು ಎಷ್ಟು ಚೆನ್ನಾಗಿ ಹೇಳಪ್ಪ.
1: ಈಗ ಹೆಣ್ಣು ಮಗಳನ್ನ ಗಂಡನ ಮನೆ ಕಳಿಸಿ ನಾನು ಬರ್ತಾ ಇರಬೇಕಾದ್ರೆ ದಾರಿಲಿ ಏನು ಧೂಳಪ್ಪ ಅದು, ಎಂಥ ಪೆಟ್ರೋಲ್ ವಾಸನೆ, ಸಾಕಾಗ್ಬಿಡ್ತು ಕಣ್ರಿ. ನಂಗಂತೂ ವಾಯುಮಾಲಿನ್ಯದ ಬಗ್ಗೆ ಈಗ ನಮ್ಮ ಗೆಳತಿಯರು ಮಾತನಾಡ್ತಾರೆ.
2: ವಾಣಿ, ಭಾಗ್ಯ ಯಾಕೆ ಬರ್ಲಿಲ್ಲ ಇವತ್ತು? ಊರಲ್ಲಿಲ್ವಾ?
3: ಇಲ್ಲ ಕಣೆ, ನಿನ್ನೆ ಸಂಜೆ ಭಾಗ್ಯ ಸಿಕ್ಕಿದ್ರು. ಅವಾಗ ಹೇಳ್ತಾ ಇದ್ರಪ್ಪ, ನಾಳೆ ಸಂಘದ ಮೀಟಿಂಗ್ಗೆ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಕಣೆ, ಮಗಳಿಗೆ ಒಂದು ಸೈಕಲ್ ಕೊಡಿಸ್ಬೇಕು, ಪೇಟೆಗೆ ಹೋಗಿ ಬರ್ತೀನಿ ಅಂತ.
4: ಭಾಗ್ಯನೇ ಹೇಳ್ತೀನಿ, ಭಾಗ್ಯನೇ ಬಂದ್ರು.

0: ಬನ್ನಿ ಭಾಗ್ಯ.
1: ಓ, ಏನ್ ವಿಷಯ? ಭಾಗ್ಯ ಭಾಗ್ಯ ಅಂತ ಮಾತಾಡ್ತಾ ಇದ್ದೀರಲ್ಲ.
2: ಹಾ, ನೀವೇನೋ ಮಗಳಿಗೆ ಸೈಕಲ್ ಕೊಡ್ಸಿದ್ರಂತೆ?
3: ಹೌದು ಸುಷ್ಮಾ, ನನ್ ಮಗಳಿಗೆ ಸೈಕಲ್ ಕೊಡ್ಸ್ ಬಂದೆ. ನನ್ ಮಗಳು ಮತ್ತವಳ ಗೆಳತಿಯರೆಲ್ಲ ಸೇರಿ ಸೈಕಲ್ ತಗೊಂಡ್ರು. ಯಾಕೆ ಅಂದ್ರೆ ಇದರಿಂದ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ದೇಹಕ್ಕೆ ಒಳ್ಳೆ ವ್ಯಾಯಾಮ ಕೂಡ ಆಗತ್ತೆ. ಅಷ್ಟೇ ಯಾಕೆ, ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಆಗಿ ಖರ್ಚು ಸಹ ಕಡಿಮೆ ಆಗತ್ತೆ. ವಾಯು ಮಾಲಿನ್ಯ ಹಾಗೂ ವಾಹನ ದಟ್ಟಣೆ ಕೂಡ ಕಡಿಮೆ ಆಗುತ್ತೆ. ಹೌದಾ ಅಲ್ವಾ?
2: ನಿಜ ನಿಜ ಭಾಗ್ಯ. ಹಾಗಾದ್ರೆ ನಾನ್ ಮನೇಲಿ ಹೋಗಿ ಹೇಳ್ಬೇಕು, ನನ್ ಮಗ ಒಂದ್ ವೆಹಿಕಲ್ ತಗೊಂಡೋಗ್ತಾನೆ, ನಮ್ ಮನೆಯವರು ಒಂದ್ ತಗೊಂಡೋಗ್ತಾರೆ. ಅದಕ್ಕಿಂತ ಅವರಿಬ್ರು ಒಂದೇ ವೆಹಿಕಲ್ ಅಲ್ಲಿ ಹೋದ್ರೆ ದುಡ್ಡು ಉಳಿಯತ್ತೆ, ವಾಯು ಮಾಲಿನ್ಯನೂ ಸರಿಯಾಗತ್ತೆ.
4: ಹೌದು ಸುಷ್ಮಾ, ಈ ಮಕ್ಕಳಂತೂ ಲ್ಯಾಪ್ಟಾಪ್, ಮೊಬೈಲು, ಕಂಪ್ಯೂಟರ್ ಅಂತ ಅದರಲ್ಲೇ ಸಮಯ ಕಳೀತಾರೆ. ಅವರಿಗೂ ಈ ಸೈಕಲ್ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ? ವ್ಯಾಯಾಮ ಆದ ಹಾಗೇನೂ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯುತ್ತೆ, ವಾಯು ಮಾಲಿನ್ಯ ಕಮ್ಮಿ ಆಗಿ ಪರಿಸರ ಉಳಿಯುತ್ತೆ ಅಲ್ವಾ ಗೆಳತಿಯರೇ?
5: ಹೌದು ಹೌದು.
4: ವಾಯು ಮಾಲಿನ್ಯ ತಡೆಯೋಣ,
5: ಪರಿಸರ ರಕ್ಷಿಸೋಣ.

0: ಸೈಕಲ್ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ? ವ್ಯಾಯಾಮ ಆದ ಹಾಗೇನೂ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯುತ್ತೆ, ವಾಯುಮಾಲಿನ್ಯ ಕಮ್ಮಿ ಆಗಿ ಪರಿಸರ ಉಳಿಯುತ್ತೆ ಅಲ್ವಾ ಗೆಳತಿಯರೇ?
1: ಹೌದು,
0: ವಾಯುಮಾಲಿನ್ಯ ತಡೆಯೋಣ,
1: ಪರಿಸರ ರಕ್ಷಿಸೋಣ.
2: ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಗೆಳತಿ.

0: ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನ ಮಾಡೋಕ್ಕೋಸ್ಕರ ನಮ್ಮ ಗೆಳತಿಯರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ.
1: ಶ್ರೀದೇವಿ, ನಾವು ನಮ್ಮ ಸಂಘದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮ ಲೋಟ, ನಮ್ಮ ತಟ್ಟೆ, ನಮ್ಮ ಆರೋಗ್ಯ ಅನ್ನುವ ಪರಿಕಲ್ಪನೆಯನ್ನು ಅಳವಡಿಸ್ಕೊಂಡಿದ್ದೀವಿ.
0: ಹಾಗಂದ್ರೇನು ವೀಣಾ?
1: ಈಗ ನಮ್ಮ ಸಂಘದಲ್ಲಿ ಪ್ರತಿ ಸಭೆಯಲ್ಲೂ ಕಾಫಿ ತಿಂಡಿ ಅಂತ ಕೊಡ್ತೀವಿ. ಅದಕ್ಕೆ ಈ ಪ್ಲಾಸ್ಟಿಕ್ ತಟ್ಟೆ, ಪ್ಲಾಸ್ಟಿಕ್ ಲೋಟ ಬಳಸ್ತಿದ್ವಿ. ಅದ್ರ ಬದಲಿಗೆ ನಮ್ಮ ಸದಸ್ಯನಿಯರಿಗೆ ಮನೆಯಿಂದನೇ ಒಂದ್ ಲೋಟ, ಒಂದ್ ತಟ್ಟೆ ತಗೊಂಬರೋ ಕೇಳಿದೀವಿ. ಹಾಗಾಗಿ ಅವರು ಅದನ್ನೆಲ್ಲ ತಗೊಂಬಂದು ಬಳಕೆ ಮಾಡ್ತಾ ಇದ್ದಾರೆ.
0: ಎಷ್ಟು ಒಳ್ಳೆ ವಿಚಾರ ಅಲ್ಲ, ಮನೆಯ ತಟ್ಟೆ ಲೋಟ ಎಲ್ಲ ತರೋದ್ರಿಂದ ಪ್ಲಾಸ್ಟಿಕ್ ತ್ಯಾಜ್ಯನ ನಾವು ರಾಶಿ ರಾಶಿಯಾಗಿ ಹೊರಹಾಕೋದು ತಪ್ಪತ್ತಲ್ವಾ? ಇದ್ರ ಜೊತೆ ನೀವ್ ಇನ್ನೊಂದನ್ನ ಬಳಸ್ಬೋದು, ನೀರಿನ ಬಾಟ್ಲನ್ನು ಸತ್ತ ತರಕ್ಕೆ ನೀವ್ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆನೂ ಸತ್ ಕಡಿಮೆ ಮಾಡಬಹುದು.
1: ಶ್ರೀದೇವಿ, ಅದೇ ಅಲ್ದಲೆ ಮತ್ತೆ ನಮ್ಮ ಸಂಘದಲ್ಲಿ ನೋಡ್ಕೊಂಡು ಬೇರೆ ಬೇರೆ ಸಂಘದಲ್ಲೂ ಸತ ಇದನ್ನ ಅಳವಡಿಸ್ಕೊಂಡಿದ್ದಾರೆ.
0: ನಿಜವಾಗ್ಲೂ ಒಳ್ಳೆ ವಿಚಾರ ವೀಣಾ.
2: ಹೌದು ವೀಣಾ, ನಾನು ಕೂಡ ಮನೆಯಲ್ಲಿ ಇರುವ ಬಟ್ಟೆಯಿಂದ ಚೀಲಗಳನ್ನು ಹೊಲ್ದುಕೊಂಡಿನಿ. ಮಾರ್ಕೆಟ್ಗೆ ಹೋಗುವಾಗ ತೆಗೆದುಕೊಂಡು ಹೋಗಿ ಹಣ್ಣು ತರಕಾರಿ ಎಲ್ಲ ಅದರಲ್ಲೇ ತರ್ತೀನಿ. ಅಷ್ಟೇ ಅಲ್ಲ, ನಮ್ಮನೆಯಲ್ಲಿ ಹಣ್ಣು ವಯಲ್ಲಿ ಬರುವವರಿಗೆ ಬಟ್ಟೆ ಚೀಲ ತನ್ನಿ ಅಂತ ಅವರಿಗೂ ಹೇಳ್ತೀನಿ. ಬರೋ ಮುಂದೆ ಅವ್ರು ಬಟ್ಟೆ ಚೀಲ ತಂದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ.
3: ಒಳ್ಳೆ ವಿಚಾರ ಅನ್ನಪೂರ್ಣ ಅವರೇ. ಈ ಬದಲಾವಣೆ ನಮ್ಮಿಂದಲೇ ಯಾಕೆ ಶುರು ಆಗಬಾರ್ದು ಅಲ್ವಾ ಗೆಳತಿಯರೇ?
4: ಬದಲಾವಣೆ ನಮ್ಮಿಂದಲೇ.

0: ಇದುವರೆಗೂ ನಮ್ಮ ಪ್ರೇರಣಾ ಮಹಿಳಾ ಸಂಘದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ವಾಣಿಶ್ರೀ ಸತ್ಯನಾರಾಯಣ ರಾಯ್ಕರ್, ಭಾಗ್ಯ ಪ್ರಕಾಶ್, ವೀಣಾ ಸುಬ್ರಹ್ಮಣ್ಯ, ಅನ್ನಪೂರ್ಣ ಹಾಲೇಶ್, ಸುಧಾಶ್ರೀ ವಿಜಯಕುಮಾರ್ ರಾಯ್ಕರ್, ಸುಷ್ಮಾ ಸುರೇಶ್ ಕುರ್ತರ್ಕರ್, ಪ್ರಭಾವತಿ, ವೀಣಾ ಪ್ರಭು, ಕಲ್ಪನಾ ಅಶೋಕ್, ಆಶಾ ಸತ್ಯನಾರಾಯಣ್ ಮತ್ತು ಶ್ರೀದೇವಿ ಅರುಣ್. ಧನ್ಯವಾದಗಳು. ಇದುವರೆಗೂ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಕೇಳುವಿರಿ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ. ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ವರಪ್ರಾಪ್ತಿ ನಡೆಸಿಕೊಡುತ್ತಾರೆ ಹವ್ಯಾಸಿ ಯಕ್ಷಗಾನ ಕಲಾ ಕೇಂದ್ರ ಬೊಳುವಾರು ಪುತ್ತೂರು ಇಲ್ಲಿನ ಸದಸ್ಯರು.
2: ಈ ರಾಮನಿಗೆ ಯಾಕೆ ಈ ಶೃಂಗಾರ?
3: ಅಲ್ಲ,
2: ರಾಮನೇ ಪನ್ನೀರನ್ನು ಸುರಿಸುವಂತಹ ಈ ಸಂದರ್ಭದಲ್ಲಿ ನಾನು ಕೇವಲ ಈ ಪನ್ನೀರಿಗೋಸ್ಕರವಾಗಿ ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಕೇಳುಗರು ಗಮನಿಸಿ, ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ. ಇದರಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ ಜಿ ಮಿಷನ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳು. ಒಂದು ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ.

ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, 6:30 ಜಿಲ್ಲಾ ವಾರ್ತಾಪತ್ರ, 7:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಇವು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 12:35.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಡ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕೃತ್ತಿನ ಆರೋಗ್ಯ ಹಾಗೂ ಜುಲೈ 28 ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಈ ಎರಡು ವಿಷಯಗಳ ಕುರಿತಾಗಿ ಓವರಾಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಥ್ಯಾಂಕ್ ಯು
1: ಸರ್. ಈಗಾಗಲೇ ಜುಲೈ 28 ನಾವು ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಆಚರಿಸ್ತೀವಿ ಅಂತ ನಾನು ಹೇಳಿದೆ, ಯಾವ ಕಾರಣಕ್ಕಾಗಿ ಇದನ್ನು ಆಚರಣೆ ಮಾಡ್ತೀವಿ ಸರ್?
2: ಇದು ಹೆಪಟೈಟಿಸ್ ಬಿ ಅಂದರೆ ಇದು ಲಿವರ್ಗೆ ಎಫೆಕ್ಟ್ ಆಗುವ ವೈರಸ್ ಹೆಪಟೈಟಿಸ್ ಬಿ. ಇದು ಕಂಡುಹಿಡಿದ ವಿಜ್ಞಾನಿ ಡಾಕ್ಟರ್ ಬ್ಲಂಬರ್ಗ್ ಅಂಥೇಳಿ, ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಅವರು. ಅವರು ಕಂಡುಹಿಡಿದಿದ್ದು ಹೆಪಟೈಟಿಸ್ ಬಿ ವೈರಸ್. ಆ್ಯಕ್ಚುಲಿ ಅವರ ಜನ್ಮದಿನದ ಒಂದು ಆಚರಣೆಗಾಗಿ ನಾವು ಇದನ್ನು ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಆಚರಿಸ್ತೀವಿ.
1: ಆರಂಭದಲ್ಲಿ ಹೆಪಟೈಟಿಸ್ ಅಂದ್ರೆ ಏನು ಹೇಳಿ ಸರ್?
2: ಹೆಪಾಟಿಕ್ ಅಂದರೆ ಇಂಗ್ಲೀಷಲ್ಲಿ ಲಿವರ್ ಅಂತ ಅರ್ಥ, ಗ್ರೀಕಲ್ಲಿ. ಆ್ಯಕ್ಚುಲಿ ಹೆಪಾಟಿಕ್ ಹೆಪಟೈಟಿಸ್ ಅಂದರೆ ಇನ್ಫೆಕ್ಷನ್ ಆಫ್ ದ ಲಿವರ್, ಅಂದರೆ ಲಿವರಲ್ಲಿ ಬಾವು ಬರೋದು ಅಥವಾ ನೀವು ಇನ್ಫೆಕ್ಷನ್ ಆಫ್ ದ ಲಿವರ್, ಲಿವರಲ್ಲಿ ಯಕೃತ್ತಿನಲ್ಲಿ ಇನ್ಫೆಕ್ಷನ್ ಆದರೆ ಅದಕ್ಕೆ ನಾವು ಹೆಪಟೈಟಿಸ್ ಅಂತೀವಿ ನಾವು.
1: ಈಗ ಇನ್ಫೆಕ್ಷನ್ ಆದರೆ ಅದನ್ನು ಹೆಪಟೈಟಿಸ್ ಅಂತೀವಿ ಸರ್. ಈಗ ಇದರ ಲಕ್ಷಣಗಳೇನು ಸರ್, ಇದನ್ನು ಕಂಡುಹಿಡಿಯೋದು ಹೇಗೆ?
2: ಅಂದರೆ ಯೂಶ್ವಲಿ ಹೆಪಟೈಟಿಸ್ ಆದರೆ ಸ್ವಲ್ಪ ಸುಸ್ತಾಗೋದು, ಅಂದರೆ ಹಸುವೆ ಆಗಲಾರ್ದೆ ಇರೋದು, ಆಮೇಲೆ ಸ್ವಲ್ಪ ಒಂದು ಎರಡು ಮೂರು ದಿವಸದಲ್ಲಿ ಜಾಂಡಿಸ್ ಅಂದರೆ ಕಾಮಾಲೆ ಕಂಡು ಬರ್ತದೆ. ಯೂಶ್ವಲಿ ಈ ಹೆಪಟೈಟಿಸಲ್ಲಿ ಕಾಮಾಲೆ ಕಂಡು ಬಂದು ಅಂದರೆ ಜಾಂಡಿಸ್ ಆಗಿ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ವೈರಸಸ್ ಅಂದರೆ ಹೆಪಟೈಟಿಸ್ ಎ ಮತ್ತು ಇ ವೈರಸ್ಸು ಸ್ವಲ್ಪ ಒಂದು 10-15 ದಿವಸದಲ್ಲಿ ಕಡಿಮೆ ಆಗುತ್ತೆ. ಆದರೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸ್ವಲ್ಪ ಭಾಳ ದಿವಸ ಈ ಲಿವರ್ಗೆ ಎಫೆಕ್ಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ.
1: ಈಗ ಟೈಪ್ಸ್ ಬಗ್ಗೆ ಉಲ್ಲೇಖ ಮಾಡಿದ್ರೆ ಸರ್, ನೀವು ಒಟ್ಟು ಎಷ್ಟು ವಿಧಗಳಿದೆ ಸರ್? ಇದರದ್ದು
2: 5 ವಿಧಗಳಿದ್ದಾವೆ. ಒಂದು ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅಂತೀವಿ ನಾವು ಆ್ಯಕ್ಚುಲಿ. ಅದರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತು ಡಿ ವೈರಸ್ ಇವು ಸ್ವಲ್ಪ ಇದರಿಂದ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದು, ಅಂದರೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಅಥವಾ ಲಿವರ್ ಫೇಲ್ ಆಗೋದು ಚಾನ್ಸಸ್ ಇರ್ತವೆ.
1: ಅದೇ ಲಿವರ್ ಸಿರೋಸಿಸ್ ಅಂದರೆ ಏನು ಸರ್, ಅದು ಯಾವ ರೀತಿ?
2: ಸಿರೋಸಿಸ್ ಅಂದರೆ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದು, ಅಂದರೆ ನೀವು ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಅದ್ರದ್ದು ಏನು ಫಂಕ್ಷನ್ ಮಾಡಬೇಕು ಅದು ಕೆಲಸ ಮಾಡಲ್ಲ. ಅದು ಈ ಹೆಪಟೈಟಿಸ್ ಅಂದ ಅಷ್ಟೇ ಅಲ್ಲ, ಈವನ್ ಮದ್ಯಪಾನ ಸೇವನದಿಂದ, ಅಂದರೆ ಆಲ್ಕೋಹಾಲ್ ಭಾಳ ದಿವಸ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾರಲ್ಲ, ಅವರಿಗೂ ಸಹಿತ ಸಿರೋಸಿಸ್ ಆಫ್ ಲಿವರ್ ಆಗ್ಬೋದು. ಅಥವಾ ಈ ಹೆಪಟೈಟಿಸ್ ಬಿ ಸಿ ವೈರಸ್ಸಿಂದ ಸಿರೋಸಿಸ್ ಆಗ್ಬೋದು, ಅಥವಾ ಈವನ್ ಬೇರೆ ನಾನಾ ಕಾರಣಗಳಿದ್ದಾವೆ, ಅಂದರೆ ಆಟೋಮಿನ್ ಹೆಪಟೈಟಿಸ್ ಅಂತೆಲ್ಲ ಅಂತೀವಿ ನಾವು. ಕಾಮನ್ ಏನಂತಂದರೆ ಇದು ಸಾಮಾನ್ಯವಾಗಿ ಆಲ್ಕೋಹಾಲ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿಯಿಂದ ಸಿರೋಸಿಸ್ ಆಫ್ ಲಿವರ್ ಆಗ್ತದೆ. ಸಿರೋಸಿಸ್ ಆಫ್ ಲಿವರ್ ಆದರೆ ಪೇಷಂಟ್ಗೆ ಅಂದರೆ ಜಾಂಡಿಸ್ ಆಗ್ಬೋದು, ಕಾಮಾಲೆ ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಬಹುದು, ಅಥವಾ ಕಾಲಲ್ಲಿ ನೀರು ತುಂಬ್ಕೋಬಹುದು, ಅಥವಾ ರಕ್ತದ ವಾಂತಿ ಆಗ್ಬೋದು. ಇದೆಲ್ಲ ಲಕ್ಷಣಗಳು ಕಾಣಬರ್ಬೋದು.
1: ಈ ಎಲ್ಲ ಸೋಂಕುಗಳಿಂದ ಪ್ರಮುಖವಾಗಿ ಯಕೃತ್ತಿನ ಕೆಲಸದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳ್ತಾ ಇದೆ.
2: ಹೌದು,
1: ಯಕೃತ್ತಿನ ಕೆಲಸ ಏನೇನಂತ ತಿಳಿಸ್ಕೊಡ್ತೀರಾ ಸರ್? ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಲಿವರ್ ಅಂತ?
2: ಹೌದು, ಯಕೃತ್ತು ಬಹಳ ಇಂಪಾರ್ಟೆಂಟ್ ಆರ್ಗನ್ ದೇಹದಲ್ಲಿ. ಅಂತಂದ್ರೆ ಅದು ಮೆಟಬಾಲಿಸಮ್ ಅಂದ್ರೆ ಒಂಥರ, ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ ನಮ್ಮ ದೇಹದಲ್ಲಿ. ಅಂದ್ರೆ ನಾವು ತಿಂದಿದ್ದ ಎಲ್ಲ ವಸ್ತುಗಳನ್ನ ಅದೆಲ್ಲ ಮೆಟಬಾಲಿಸಮ್ ಮಾಡಿ ಅದು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ಈವನ್ ನಾವು ಏನು ಮೆಡಿಸಿನ್ ತೊಗೊಂಡ್ರು ಅದಕ್ಕೆಲ್ಲ ಡಿಟಾಕ್ಸಿಫೈ ಮಾಡೋದು, ಅಂದರೆ ಅದಕ್ಕೆ ನಿಷ್ಕ್ರಿಯ ಮಾಡೋದು, ಅಥವಾ ಏನೇ ನಾವು ಊಟ ಮಾಡಲಿ ಅದು ಕರೆಕ್ಟಾಗಿ ಎಲ್ಲ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂಥರ ಫ್ಯಾಕ್ಟ್ರಿ ಟೈಪ್, ಅಂದರೆ ಬೇರೆ ರಾ ಮೆಟೀರಿಯಲ್ಸ್ ಕೊಟ್ಟು ನಾವು ಫಿನಿಶ್ಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ, ಆ ಟೈಪ್ ಕೆಲಸ ಮಾಡುತ್ತೆ ಇದು.
1: ಸರ್, ಈಗ ಇಷ್ಟೆಲ್ಲ ಟೈಪ್ಸ್ ಬಗ್ಗೆ ಹೇಳಿದ್ರಿ, ಈ ಸೋಂಕು ಯಾವ ರೀತಿ ಹರಡುತ್ತೆ ಸರ್?
2: ಅದರಲ್ಲಿ ಈ 5 ವೈರಲ್ ಹೆಪಟೈಟಿಸ್ ಎ ಬಿ ಸಿ ಡಿ ಅಲ್ಲಿ ಬಿ ಮತ್ತು ಸಿ ಮತ್ತು ಡಿ ಇದು ನಾರ್ಮಲ್ ಆಗಿ ಜಸ್ಟ್ ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಅದರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದರೆ ಬ್ಲಡ್ ಏನಾದರೂ ಯೂಶ್ವಲಿ ಕಂಟಾಮಿನೇಟೆಡ್ ಬ್ಲಡ್ ಇದ್ದರೆ ಯೂಶ್ವಲಿ ಈಗಂತೂ ಎಲ್ಲ ಬ್ಲಡ್ ಸ್ಕ್ರೀನಿಂಗ್ ಮಾಡೇ ಕೊಡ್ತಾರೆ. ಸೊ ಬಿಫೋರ್ 1990 ಆಗೋ ಚಾನ್ಸಸ್ ಇತ್ತು, ಈಗ

0: ಏನಂತಂದರೆ, ಈಗ ಅವ್ರಿಗೆ ಏನಾದರೂ ನೀಡಲ್ ಚುಚ್ಚಿದ್ದು, ನಮಗೆ ಚುಚ್ಚಿತು ಅಂತಂದರೆ, ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆದರೂ ಸೆಕ್ಷುವಲ್ ಪಾರ್ಟ್ನರ್ಗೆ ಹಬ್ಬಬಹುದು. ಮದರ್ಲಿಂದ ಬೇಬಿ ಅಂದರೆ ಮದರ್ ಒಂದು ವೇಳೆ ಹೆಪಟೈಟಿಸ್ ಬಿ ಅಥವಾ ಸಿ ಪಾಸಿಟಿವ್ ಇದ್ದರೆ ಪ್ರೆಗ್ನೆಂಟ್ ಇದ್ದಾಗೆ ಅದು ಬೇಬಿಗೆ ಹರಡ್ಬೋದು. ಆದರೆ ವೈರಲ್ ಹೆಪಟೈಟಿಸ್ ಎ ಮತ್ತು ಈ ವೈರಸ್ ಏನಂತಂದರೆ, ಇದು ನಾವು ಕಂಟ್ಯಾಮಿನೇಟೆಡ್ ವಾಟರ್ ಅಂದರೆ ನೀರು, ಎಸ್ಪೆಷಲಿ ಮಳೆಗಾಲದಲ್ಲಿ ವೇರ್ ವಾಟರ್ ಕಂಟ್ಯಾಮಿನೇಷನ್ ಇರುತ್ತಲ್ಲ, ಆ ಟೈಪ್ ಈ ವೈರಸ್ ವಾಟರ್ಲಿ ಕಂಟ್ಯಾಮಿನೇಟ್ ಆಯ್ತಂದರೆ ಅದು ಹರಡ್ಬೋದು.
1: ಇದಕ್ಕೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್, ವಿಧಗಳ ಬಗ್ಗೆ ತಿಳಿಸ್ಕೊಟ್ರಿ, ಮತ್ತು ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ ಸರ್ ಇದಕ್ಕೆ?
0: ಚಿಕಿತ್ಸಾ ಕ್ರಮಗಳು ಅಂದರೆ, ನಾವು ಫಸ್ಟ್ ಏನಂತಂದರೆ, ಈ ಹೆಪಟೈಟಿಸ್ ಬಿನ ಒಂದು ಒಂದು ನಾವು ಇದು ಈ ಟೈಪ್ ಡಿವೈಡ್ ಮಾಡ್ಬೋದು ಅಂದರೆ ಪ್ರಿವೆಂಟಿವ್ ಮೆಜರ್ಸ್. ಪ್ರಿವೆಂಟಿವ್ ಮೆಜರ್ಸ್ ಅಂತಂದರೆ ಆಗ್ಲಾರ್ದಂಗೆ ನೋಡ್ಬೇಕು ಫಸ್ಟ್, ಇನ್ನೊಂದು ಆಗಿದ ಮೇಲೆ ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು. ಆಗ್ಲಾರ್ದಂಗೆ ನೋಡೋಕ್ಕೆ ಈ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ ಈಗ. ಐ ಥಿಂಕ್ ವ್ಯಾಕ್ಸಿನ್ ಅಂದರೆ ಈಗ ಈಗ ಎಲ್ಲರಿಗೆ ಗೊತ್ತಾಗಿದೆ, ಅದೇ ಕೋವಿಡ್ ವ್ಯಾಕ್ಸಿನ್ ಆ ಟೈಪು. ಹೆಪಟೈಟಿಸ್ ಬಿ ವೈರಸ್ ವ್ಯಾಕ್ಸಿನ್ ಆದಷ್ಟು ಎಲ್ಲರೂ ಹೆಲ್ತ್ ಕೇರ್ ವರ್ಕರ್ಸ್ ಅಂದರೆ ಯಾರ್ಯಾರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರು ಎಕ್ಸ್ಪೋಸ್ ಆಗಿರ್ತಾರೆ ಅವರೆಲ್ಲರೂ ವ್ಯಾಕ್ಸಿನ್ ತೊಗೊಳ್ಬೇಕು. ಅಥವಾ ವೈರಲ್ ಹೆಪಟೈಟಿಸ್ ಬಿ ಯಾರಾದರೂ ಫ್ಯಾಮಿಲಿಯಲ್ಲಿದ್ದರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಅವರು ಸೇಫ್ ಆಗಿರ್ತಾರೆ, ಅವರಿಗೆ ಅದು ಹಬ್ಬದಿಲ್ಲ. ಒಂದು ಇನ್ನೊಂದು ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಮ್ಮ ಹತ್ರ ಇದು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ನಾವು. ಬಟ್ ಆದರೆ ಅದು ನಾವು ಇನಿಷಿಯಲಿನೇ ಕಂಡುಹಿಡಬೇಕು. ಇನಿಷಿಯಲಿ ಅಂದರೆ ಹೆಪಟೈಟಿಸ್ ಬಿ ಮತ್ತು ಸಿ ಸ್ವಲ್ಪ ಇನಿಷಿಯಲ್ ಪಾರ್ಟಲ್ಲಿ ಏನು ಪೇಷಂಟ್ ಏನು ಪ್ರಾಬ್ಲಮ್ ಇರೋದಿಲ್ಲ, ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇದೆ ಅಂಥೇಳಿ. ಸೊ ಅದ್ರ ಸಲುವಾಗಿ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೀವಿ ಈಗ ಒಂದು 2 ಡೇಸಲ್ಲಿ. ಆದರೆ ಪೇಷಂಟ್ಗೇನು ಗೊತ್ತಿರಲ್ಲ, ಸುಮ್ಮನೆ ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಕಂಡುಹಿಡ್ದೇವೆ ಅಂದರೆ ಅದಕ್ಕೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟು ಮುಂದೆ ಲಿವರ್ ಡ್ಯಾಮೇಜ್ ಆಗೋದು ಅಥವಾ ಅದು ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು.
1: ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಸರ್?
0: ಚಿಕಿತ್ಸೆಯಿಂದ ಹೆಪಟೈಟಿಸ್ ಬಿ ಇಂದ ಪೂರಾ ಅಂದರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗೋದು ಸ್ವಲ್ಪ ಕಷ್ಟ. ಆದರೆ ನಾವು ಇದನ್ನು ಕಂಟ್ರೋಲ್ ಮಾಡಿ ಮುಂದೆ ಅದರಿಂದ ಹಾನಿ ಆಗಲಾರದಂಗೆ ನಾವು ತಡೆಗಟ್ಟಬಹುದು.
1: ಅಂದರೆ ಈಗ ಹೆಪಟೈಟಿಸ್ ಬಿ ಇಂದ ಈ ಸೋಂಕಿಗೆ ಒಳಗಾದವರು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ.
0: ಹೌದು, ಜೀವನ ಶೈಲಿಯಲ್ಲಿ ಅಷ್ಟೊಂದೇನು ಬದಲಾವಣೆ ಬೇಕಾಗಿಲ್ಲ, ಯಾಕಂತಂದ್ರೆ ಅದು ನಾರ್ಮಲ್ ಕ್ಯಾಜುವಲ್ ಕಾಂಟ್ಯಾಕ್ಟಿಂದ ಹರಡೋದಿಲ್ಲ, ಇದು ಮಾಡೋದಿಲ್ಲ. ಏನಂತಂದರೆ ಅವರು ಒಂದು 6 ತಿಂಗಳಿಗೆ ಒಂದು ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೇನಾದರೂ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂಥೇಳಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಆ್ಯಕ್ಚುಲಿ ಅದು ವೈರಲ್ ಲೋಡ್ ಟೆಸ್ಟ್ ಮಾಡಿ ನೋಡಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ. ಅದರ ಇಲ್ಲಾಂದ್ರೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ ಲೈಫ್ ಸ್ಟೈಲ್ ಅಲ್ಲಿ.
1: ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋದು ಕೆಲವೊಬ್ಬರು ಮಾಡ್ತಿರ್ತಾರೆ ಸರ್, ಅದರಿಂದ ಏನಾದರೂ ಈ ರೋಗ ಸ್ಪ್ರೆಡ್ ಆಗುತ್ತಾ?
0: ಒಳ್ಳೆ ಪ್ರಶ್ನೆ ಇದು. ಆಕ್ಚುಲಿ ಟ್ಯಾಟೂ, ಈವನ್ ಟ್ಯಾಟೂ ಇಂದ ಕೂಡ ಹರಡೋ ಚಾನ್ಸಸ್ ಇರುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ. ಎಸ್ಪೆಷಲಿ ಟ್ಯಾಟೂ ಒಂದು ವೇಳೆ ಸ್ಟೆರಿಲೈಸ್ ಮಾಡಲಿಲ್ಲ ಅಂದರೆ ನೀಡಲ್ ಸ್ಟೆರಿಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೆಪಟೈಟಿಸ್ ಬಿ ಸುಮ್ಮನೆ ಜಸ್ಟ್ ಮೇಲೆ ಮೇಲೆ ಕ್ಲೀನ್ ಮಾಡಿದ್ರೆ ಆಗೋದಿಲ್ಲ, ಅದು ಅದು ಕರೆಕ್ಟಾಗಿ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇರುತ್ತೆ. ಅದು ಸ್ಟೆರಿಲೈಸ್ ಮಾಡಲಾರ್ದೆ ನೀವು ಈವನ್ ಟ್ಯಾಟೂ ಹಾಕ್ಕೊಂಡ್ರೂ ಸಹಿತ ಚಾನ್ಸ್ ಇರುತ್ತೆ ಬರೋದು.
1: ಈಗ ಸರ್, ಆಗಲೇ ನೀವು ಲಿವರ್ ಸಿರೋಸಿಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಈ ಲಿವರ್ ಸಿರೋಸಿಸ್ ಲಿವರ್ ಕ್ಯಾನ್ಸರ್ ಇದಕ್ಕೇನು ವ್ಯತ್ಯಾಸ ಸರ್?
0: ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಡ್ಯಾಮೇಜ್ ಆಗಿರೋದು. ಲಿವರ್ ಡ್ಯಾಮೇಜ್ ಆಗಿರೋದು ಅಂತಂತಂದರೆ ಅದು ನಾರ್ಮಲ್ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ಕ್ಯಾನ್ಸರ್ ಅಂತಂದರೆ ನೀವು ಗೊತ್ತಿರ್ಬೋದು ಎಲ್ಲ, ಅಂದರೆ ಕ್ಯಾನ್ಸರ್ ಅಂತಂದರೆ ಅದು ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಆಗಿ ಬೆಳೀತಾ ಹೋಗುತ್ತೆ. ಅಂದರೆ ಗಡ್ಡೆ ಆಗಿ, ಒಳಗಡೆ ಗಡ್ಡೆ ಆಗಿ ಅಬ್ನಾರ್ಮಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದು, ಎಲ್ಲ ಕಡೆ ಬೆಳೀತಾ ಇರ್ತದೆ. ಅದು ಬೆಳೆಯೋದ್ರಿಂದ ಸರೌಂಡಿಂಗ್ ನಾರ್ಮಲ್ ಟಿಶ್ಯೂ ಏನಿರುತ್ತಲ್ಲ ಅದು ಸುದಾ ಎಫೆಕ್ಟ್ ಆಗಿ ಮುಂದೆ ಇದರಿಂದ ಹಾನಿ ಆಗ್ಬೋದು. ಲಿವರ್ ಸಿರೋಸಿಸ್ ಭಾಳ ದಿವಸ ಮೇಂಟೈನ್ ಮಾಡ್ಬೋದು. ಆದರೆ ಕ್ಯಾನ್ಸರ್ ಆದರೆ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ರೆ ಅದನ್ನು ಪೇಷಂಟ್ ಜಾಸ್ತಿ ದಿವಸ ಉಳಿಸಕ್ಕಾಗಂಗಿಲ್ಲ.
1: ಈ ಲಿವರ್ ಕ್ಯಾನ್ಸರ್ ರೋಗ ಲಕ್ಷಣಗಳು ಏನಿರ್ಬೇಕು ಕಾಣ್ಬೋದು ಸರ್?
0: ಲಿವರ್ ಕ್ಯಾನ್ಸರ್ ಅಂದರೆ ಇನಿಷಿಯಲಿ ಅಂದರೆ ಮೊದಲು ನಿಮಗೆ ಪೇಷಂಟ್ಗೆ ಸುಸ್ತಾಗೋದು ಅಥವಾ ಹಸಿವಾಗಲಾರದೆ ಇರೋದು ಅಥವಾ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾ ಕಾಮಣಿ ಆಗ್ಬೋದು, ಕಾಮಾಲೆ ಅಂದರೆ ಜಾಂಡಿಸು ಅಥವಾ ಹೊಟ್ಟೆಲಿ ನೀರು ತುಂಬೋದು ಇವೆಲ್ಲ ಆಗ್ಬೋದು. ಸೊ ಇದನ್ನು ನಾವು ಬೇಸಿಕಲಿ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗಲ್ಲಿ ಗುರುತಿಡಿಬೋದು ಲಿವರಲ್ಲಿ ಕ್ಯಾನ್ಸರ್ ಇದೆಯಲ್ಲ ಅಂತೇಳಿ.
1: ಸರ್, ಈಗ ಆರಂಭದಲ್ಲಿ ಮಕ್ಕಳು ನ್ಯೂ ಬಾರ್ನ್ಗಳಲ್ಲಿ ನಾವು ಈ ಜಾಂಡಿಸ್ ಆಗೋದನ್ನು ನೋಡಿದ್ದೀವಿ. ಅದು ಯಾವ ಥರದ ಸಮಸ್ಯೆ ಮತ್ತು ಅದಕ್ಕೂ ಈ ಹೆಪಟೈಟಿಸ್ ಬಿಗೂ ಅಥವಾ ಲಿವರ್ ಸಂಬಂಧಿಸಿದ ಕಾಂಪ್ಲಿಕೇಶನ್ ಏನಾದರೂ ಸಂಬಂಧ ಇದೆಯಾ?
0: ಅಂದರೆ ಮಕ್ಕಳಲ್ಲಿ ಏನಂತಂದರೆ ಈಗ ಮಕ್ಕಳಲ್ಲಿ ಹಬ್ಬೋದು ಅಂತಂದರೆ ಮೇನ್ಲಿ ಮದರಿಂದ ಅಷ್ಟೇ ಹಬ್ಬಕ್ಕು. ಒಂದು ಮದರಲ್ಲಿ ಒಂದು ವೇಳೆ ಹೆಪಟೈಟಿಸ್ ಬಿ ವೈರಸ್ ಇತ್ತು ಅಂದರೆ ಮಕ್ಕಳಿಗೆ ಅದು ಹರಡೋ ಚಾನ್ಸಸ್ ಇರ್ತದೆ. ಆದರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ.

0: ಅದಕ್ಕೆ ಒಂದು ವ್ಯಾಕ್ಸಿನ್ ಇದೆ, ನಾವು ಹುಟ್ಟಿದ ಕೂಡಲೇ ಅದೊಂದು ವ್ಯಾಕ್ಸಿನ್ ಮದರಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತ. ಅದು ಆಗಿದ್ಮೇಲೆ ಅವ್ರಿಗೆ ಹೇಳಬೇಕು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ, ಅದು ಹುಟ್ಟಿದ ಕೂಡಲೇ ನಾವು ಒಂದೊಂದು ಅದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಮಗುವಿಗೆ ಹಬ್ಬದಿಲ್ಲ ಒಂದು. ಅದು ಒಂದು. ಇನ್ನೊಂದು ಏನಂದ್ರೆ ಮಕ್ಕಳಲ್ಲಿ ಕಾಮಣ್ಣ ಯೋಗ ಬಹಳಷ್ಟು ರೀಸನ್ಸ್ ಇದಾವೆ. ಇನ್ ಫಿಸಿಯೋಲಜಿಕಲ್ ಜಾಂಡಿಸ್ ಅಂತೀವಿ ನಾವು. ಇನಿಷಿಯಲಿ ಸ್ವಲ್ಪ ಪ್ರೀಮೆಚೂರ್ ಡೆಲಿವರಿ ಅಂದ್ರೆ ಒಂದು 8 ತಿಂಗಳು ಒಂದು ವೇಳೆ ಮಗು ಬೇಗನೆ ಹುಟ್ಟಿತು ಅಂತಂದ್ರೆ ಸಹಿತ ಒಂದೊಂದ್ಸಲ ಫಿಸಿಯೋಲಜಿಕಲ್ ಜಾಂಡಿಸ್ ಅಂತ ಆಗತ್ತೆ ಅದು. ಆದ್ರೆ ಅದು ಯೂಶ್ವಲಿ ಒಂದು 2-3 ಡೇಸ್ 3-1 ವೀಕ್ ಅಲ್ಲಿ ಕಡಿಮೆ ಆಗುತ್ತೆ. ಬಟ್ ಬೇರೆ ಮೆಟಬಾಲಿಕ್ ಲಿವರ್ ಡಿಸೀಸ್ ನಾನಾ ಕಾರಣಗಳಿರ್ತವೆ, ಅದು ಬಹಳ ರೇರ್.
1: ಸರಿ, ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ, ಈ ವ್ಯಾಕ್ಸಿನ್ ಯಾವ ವಯಸ್ಸಿನವ್ರು ತಗೋಬೇಕು, ಇದೇನಾದ್ರೂ ಇದು ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ ಅಲ್ಲಿ ಇನ್ಕ್ಲೂಡೆಡ್ ಇದೆಯಾ ಅಂತ?
0: ಹೌದು, ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಇದು ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ ವೈರಸ್. ಬಟ್ ಹೆಪಟೈಟಿಸ್ ಸಿಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಬಿಕಾಸ್ ಅದು ಬೇರೆ ರೀಸನ್ಸ್ ಇದಾವೆ. ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ, ಬಟ್ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂದ್ರೆ DPT, ಪೋಲಿಯೋ ಅದ್ರ ಜೊತೆನೆ ಯೂಶ್ವಲಿ ಹುಟ್ಟಿದಾಗೆ ಕೊಟ್ಟಿರ್ತಾರೆ. ಅದು ಇದರ ರೀಸೆಂಟ್ ಆಗಿ ಮೇ ಬಿ ಅರೌಂಡ್ ಲಾಸ್ಟ್ 15-20 ವರ್ಷದಿಂದ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ.
1: ಈ ಒಟ್ಟು 5 ವಿಧಗಳಲ್ಲಿ ನೀವು ಹೇಳಿದಾಗ ಒಂದು ವಿಧಕ್ಕೆ ಮಾತ್ರ ಲಸಿಕೆ
0: ಇದೆ. ಆದ್ರೆ ಇನ್ನೊಂದು 2 ಇದೆ ಅಂದ್ರೆ ಹೆಪಟೈಟಿಸ್ ಎಗೂ ಇದೆ. ಆದ್ರೆ ಅದು ಯೂಶುವಲಿ ಏನಂದ್ರೆ ಹೆಪಟೈಟಿಸ್ ಎ ಇಂದ ಮುಂದೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂದ್ರೆ ಮುಂದೆ ಲಿವರ್ ಹಾನಿ ಆಗೋ ಚಾನ್ಸಸ್ ಕಡಿಮೆ. ಅಂದ್ರೆ ಜಾಂಡಿಸ್ ಆಗುತ್ತೆ, ಕಡಿಮೆ ಆಗುತ್ತೆ 1 ತಿಂಗಳಲ್ಲಿ. ಸೊ ಯೂಶುವಲಿ ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡೋದು ಬೇಕಾಗಲ್ಲ.
1: ಸರ್, ಆಗ್ಲೇ ನೀವು ಈ ಹೆಪಟೈಟಿಸ್ ಬಿ ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಇರಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಯಾವೆಲ್ಲ ಟೆಸ್ಟ್ಗಳು ಮಾಡ್ತಾರೆ ಸರ್ ಸಾಮಾನ್ಯವಾಗಿ ರೋಗ ಪತ್ತೆ ಹಚ್ಚಲಿಕ್ಕೆ?
0: ಹೌದು, ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್, ಒಂದು HBsAg ಅಂತ ಮಾಡ್ತೀವಿ ನಾವು, ಸರ್ಫೇಸ್ ಆಂಟಿಜನ್ ಅಂತೀವಿ. HBsAg ಟೆಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗುತ್ತೆ ಇದು ಹೆಪಟೈಟಿಸ್ ಬಿ ಅಂತ. NTHCV ಅಂದ್ರೆ ಹೆಪಟೈಟಿಸ್ ಸಿ ಸಲುವಾಗಿ ನಾವು NTHCV ಅಂತ ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲಿ ಮಾಡ್ತಾರೆ. ಅದು ಮಾಡಿದ್ರೆ ಗೊತ್ತಾಗುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ ಇದೆಯಾ ಇಲ್ಲ.
1: ಹಾಗಾದ್ರೆ ಈ ಹೆಪಟೈಟಿಸ್ ಬಿ ಸೋಂಕಿನಿಂದ ಬಳಲ್ತಿರೋರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಸರ್?
0: ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಇಲ್ಲ ಅಂತ ನೋಡಕ್ಕೆ ಸ್ವಲ್ಪ ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ, ಅಂದ್ರೆ ವೈರಲ್ ಲೋಡ್ ಎಷ್ಟಿದೆ ಅಂತ ನೋಡ್ತೀವಿ. ಅಂದ್ರೆ ಸ್ವಲ್ಪ ಜನಕ್ಕೆ ಈ ವೈರಲ್ ಲೋಡ್ ಜಾಸ್ತಿ ಇರಲಿಲ್ಲ ಅಂದ್ರೆ ಕೊಡೋದಿಲ್ಲ ಇನಿಷಿಯಲ್. ಸ್ವಲ್ಪ ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದ್ರೆ ಯೂಶುವಲಿ ಇಂಡೆಫಿನೆಟ್ ಥೆರಪಿ ಅಂದ್ರೆ ಬಹಳ ದಿವಸ ತಗೋಬೇಕಾಗತ್ತೆ.
1: ಸರಿ, ಈ ಮದ್ಯಪಾನ, ಧೂಮಪಾನ ಮತ್ತು ಈ ಬೇರೆ ಬೇರೆ ಈ ದುಶ್ಚಟಗಳು ಯಾವ ರೀತಿ ನಮ್ಮ ಎಕರೆದ ಮೇಲೆ ಪರಿಣಾಮ ಆಗುತ್ತೆ?
0: ಮದ್ಯಪಾನ ಅಂತೂ ಹೆಪಟೈಟಿಸ್ ಬಿ ಬಿಟ್ರೆ, ಹೆಪಟೈಟಿಸ್ ಬಿ ಸಿ ಬಿಟ್ರೆ ಮದ್ಯಪಾನದಿಂದ ಎಕರತ್ತು ಡ್ಯಾಮೇಜ್ ಆಗೋದು ಬಹಳ ಕಾಮನ್. ಯಾಕಂದ್ರೆ ನಾವು ನೋಡೋದು ಪೇಷಂಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 20% ಜನ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್ ಆಗಿದ್ದವರು ಬಂದಿರ್ತಾರೆ. ಅದು ಎಸ್ಪೆಷಲಿ ಯಾರು ಡೈಲಿ ತಗೋತಾರೆ ಮದ್ಯಪಾನ, ಆಲ್ಕೋಹಾಲ್ ಇಂಟೇಕ್ ಡೈಲಿ ಇರುತ್ತಲ್ಲ, ಅವರಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಆಕ್ಚುಲಿ ಧೂಮಪಾನದಿಂದ ಡೈರೆಕ್ಟ್ ಆಗಿ ಲಿವರ್ಗೆ ಎಫೆಕ್ಟ್ ಆಗಲ್ಲ, ಆದರೆ ಇಂಡೈರೆಕ್ಟ್ ಆಗಿ ಅದು ಕ್ಯಾನ್ಸರ್ ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅದೆಲ್ಲ ಆಗೋ ಚಾನ್ಸಸ್ ಇರ್ತಾವೆ ಆಕ್ಚುಲಿ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್.
1: ಸರಿ, ಇನ್ನೊಂದು ಇತ್ತೀಚೆಗೆ ತುಂಬಾ ಕೇಳ್ತಿರೋದು ಈ ಫ್ಯಾಟಿ ಲಿವರ್ ಸಮಸ್ಯೆ. ಈ ಫ್ಯಾಟಿ ಲಿವರ್ ಸಮಸ್ಯೆ ಅಂದ್ರೆ ಏನು ಸರ್, ಇದರ ಲಕ್ಷಣಗಳೇನು?
0: ಹೌದು, ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಅಲ್ಲಿ ಫ್ಯಾಟ್ ಅಕಮಲೇಷನ್ ಅಂದ್ರೆ ಕೊಬ್ಬು ಪ್ರಮಾಣ ಹೆಚ್ಚಾಗಿರೋದು ಆಕ್ಚುಲಿ. ಇದು ಇಂಡಿಯಾದಲ್ಲಿ, ಇನ್ಫ್ಯಾಕ್ಟ್ ಇಂಡಿಯಾ ಈಗ ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತೀವಿ. ಯಾಕಂದ್ರೆ ಡಯಾಬಿಟಿಸ್ ಇಂಡಿಯಾದಲ್ಲಿ ಬಹಳ ಕಾಮನ್ ಆಗಿದೆ. ಸೊ ಫ್ಯಾಟಿ ಲಿವರ್ ಡಯಾಬಿಟಿಸ್ ಅಲ್ಲಿ ಅಂದ್ರೆ ಶುಗರ್ ಇದ್ದವರಿಗೆ ಫ್ಯಾಟಿ ಲಿವರ್ ಆಗೋದು ಬಹಳ ಕಾಮನ್, ಬಹಳ ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಫ್ಯಾಟಿ ಲಿವರ್ ಆಗ್ಬಹುದು. ಆರ್ ಅದರ್ವೈಸ್ ಓವರ್ ವೇಟ್, ಒಬೆಸಿಟಿ ಅಂತೀವಿ ಅಂದ್ರೆ ತುಂಬಾ ದಪ್ಪ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋರು, ಅವರಿಗೆ ಫ್ಯಾಟಿ ಲಿವರ್ ಆಗ್ಬಹುದು. ಈವನ್ ಈ ಫ್ಯಾಟಿ ಲಿವರ್ ಇಂದನು, ಈಗ ಮೊದಲು ನಾವು 20 ವರ್ಷ ಹಿಂದೆ ಫ್ಯಾಟಿ ಲಿವರ್ ಇಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂದ್ಕೊಂಡಿದ್ವಿ, ಬಟ್ ಈಗ ನೋಡಿದ್ರೆ ಲಾಸ್ಟ್ 20 ವರ್ಷದಿಂದ ಸ್ಟಡೀಸ್ ನೋಡಿದ್ರೆ ಫ್ಯಾಟಿ ಲಿವರ್ ಕೂಡ ಸಿರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಈವನ್ ಕ್ಯಾನ್ಸರ್ ಆಗೋ ಚಾನ್ಸಸ್ನು ಇರುತ್ತೆ. ಸೊ ಅದಕ್ಕೆ ಈವನ್ ಡಯಾಬಿಟಿಸ್ ಇದ್ದವರು ಅಥವಾ ತುಂಬ ದಪ್ಪ ಇರೋರು, ಒಬೆಸಿಟಿ ಇರೋರು, ಅವರು ಸ್ವಲ್ಪ ಫ್ಯಾಟಿ ಲಿವರ್ಸ್ಗೆ ಚೆಕ್ ಮಾಡಿ ನೋಡಿ, ಅದರ ಪ್ರಕಾರ ನಾವು ಡಯಾಬಿಟಿಸ್ ಕಂಟ್ರೋಲ್ ಅಂದರೆ ಶುಗರ್ ಕಂಟ್ರೋಲ್ ಮಾಡಿ, ವೇಟ್ ತಗ್ಗಿಸಿ, ಫಿಸಿಕಲ್ ಎಕ್ಸಸೈಸ್ ಮಾಡಿ, ಡಯಟಲ್ಲಿ ಕಂಟ್ರೋಲ್ ಮಾಡಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು.
1: ಈ ಪತ್ತೆ ಹಚ್ಚೋದು ಹೇಗೆ ಸರ್, ಫ್ಯಾಟಿ ಲಿವರ್ನಿಂದ ನಾವು ಬಳಲ್ತಾ ಇದೀವೋ ಇಲ್ವೋ ಅಂತ?
0: ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಫ್ಯಾಟಿ ಲಿವರ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ.
1: ಅಂದರೆ ಬೇರೆ ಲಕ್ಷಣಗಳೇನಿರಲ್ವ ದೇಹದಲ್ಲಿ, ಸುಸ್ತು, ಆಯಾಸ ಆ ಥರದ?
0: ಇಲ್ಲ, ಯೂಶುವಲಿ ಇನಿಷಿಯಲಿ ಅಂತೂ ಏನೂ ಇರೋದಿಲ್ಲ ಪೇಷಂಟ್ಗೆ. ಬೇರೆ ಅಂದ್ರೆ ಶುಗರ್ಗೆ ಇರೋ ಸಿಂಪ್ಟಮ್ಸ್ ಇರ್ತವೆ ಪೇಷಂಟ್, ಯೂಶುವಲಿ ಶುಗರ್ ಇದ್ರೆ ಶುಗರ್ ಸಿಂಪ್ಟಮ್ಸ್ ಇರ್ತವೆ. ಬಟ್ ಫ್ಯಾಟಿ ಲಿವರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನು ನಾರ್ಮಲಿ ಏನು ಸಿಂಪ್ಟಮ್ಸ್ ಇರಲ್ಲ, ಸ್ವಲ್ಪ ರೈಟ್ ಸೈಡ್ ಅಬ್ಡಾಮಿನಲ್ ಅಂದ್ರೆ ಹೊಟ್ಟೆ ನೋವು ಆಗ್ಬಹುದು, ಬಟ್ ಅದೇನು ಎಲ್ರಿಗೂ ಇರಬೇಕಂತೇನಿಲ್ಲ.
1: ರೈಟ್ ಸೈಡ್ ಸರ್,
0: ರೈಟ್ ಸೈಡ್, ರೈಟ್ ಸೈಡ್ ಲಿವರ್ ಇರುತ್ತಲ್ಲ, ಸ್ವಲ್ಪ ಮೈಲ್ಡ್ ಸ್ವಲ್ಪ ಪೇನ್ ಆದ್ರೆ ಆಗ್ಬೋದು. ಅಂದ್ರೆ ಅದು ಪೇನ್ ಆಗಿದ ಕೂಡಲೇ ಫ್ಯಾಟಿ ಲಿವರ್ ಅಂತಲ್ಲ, ಅಂದ್ರೆ
1: ಯಾವಾಗ ಪೇನ್ ಆಗುತ್ತೆ ಸರ್, ಏನು ಊಟ

0: ಮಾಡಿದಾಗತ್ತಾ ಅಥವಾ ನಾರ್ಮಲ್ ಇದ್ದಾಗ ಆಗುತ್ತಾ?
1: ಇಲ್ಲ, ನಾರ್ಮಲ್ ಇದ್ದಾಗೂ ಆಗ್ಬೋದು. ಅಂದರೆ ಅದು ಪೇನ್ ಆಗತ್ತೆ ಅಂತ
0: ಖಾತ್ರಿಯಾಗಿ
1: ಇಲ್ಲ,
0: ಹೇಳಿಕ್ಕಾಗಲ್ಲ.
1: ಖಾತ್ರಿ ಇಲ್ಲ. ಸ್ವಲ್ಪ ಭಾಳ ಕಡಿಮೆ ಪ್ರಮಾಣದ ಜನದಲ್ಲಿ ಆಗತ್ತೆ. ನಾರ್ಮಲಿ ಭಾಳಷ್ಟು ಜನಕ್ಕೆ ಏನೂ ಸಿಂಪ್ಟಮ್ಸ್ ಇರಲ್ಲ. ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ.
0: ಇದಕ್ಕೇನು ಸರ್ ಚಿಕಿತ್ಸಾ ಕ್ರಮ?
1: ಅದೇ ಅಂದರೆ ಫ್ಯಾಟಿ ಲಿವರ್ಗೆ ರೀಸನ್ಸ್ ಅಂದರೆ ಡಯಾಬಿಟಿಸು, ಒಬೆಸಿಟಿ ಅಂದರೆ ದಪ್ಪ ಇರೋರು. ಅದು ಮೇನ್ ಅಂತಂತಂದ್ರೆ ಒಂದು ಫಿಸಿಕಲ್ ಎಕ್ಸಸೈಸ್. ಈಗ ನಾಳೆ ವಿ ಆರ್ ನಾಟ್ ಡೂಯಿಂಗ್ ಮೋಸ್ಟ್ ಆಫ್ ನಮ್ದು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದರೆ ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಫಿಸಿಕಲ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟ್ ಲೀಸ್ಟ್ 40 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗು. ಡಯಟಲ್ಲಿ ಅಂತಂದ್ರೆ ಊಟದಲ್ಲಿ ನಾವು ಕೊಬ್ಬು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ, ಸ್ವೀಟ್ಸ್ ಅಂದರೆ ಸಿಹಿ ತಿನಿಸು ಕಡಿಮೆ ಮಾಡಿ, ಶುಗರ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಮಾಡಿ, ಒಬೆಸಿಟಿ ಅಂದರೆ ದಪ್ಪ ಇರೋರು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಇದೆಲ್ಲ ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಬೋದು.
0: ಸರಿ, ಈಗ ಸಾಮಾನ್ಯ ಜನರಲ್ಲಿ ಈ ಹೆಪಟೈಟಿಸ್ ಮತ್ತು ಜಾಂಡಿಸ್ ಇವೆರನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹಾಗೆ?
1: ಅಂದರೆ ಜಾಂಡಿಸ್, ನಾವು ಹೆಪಟೈಟಿಸ್ ಅಂದರೆ ಒಂದು ಡಿಸೀಸ್, ಇದು ಇದು ರೋಗ ಇದು. ಆದರೆ ಜಾಂಡಿಸ್ ಇಟ್ಸ್ ಎ ಸಿಂಪ್ಟಮ್ ಅಂತಂದರೆ ರೋಗದ ಲಕ್ಷಣ ಇದು. ಜಾಂಡಿಸ್ ಡಿಸೀಸ್ ಅಲ್ಲ,
0: ಓಕೆ,
1: ಜಾಂಡಿಸ್ ರೋಗ ಅಲ್ಲ, ಜಾಂಡಿಸ್ ರೋಗದ ಲಕ್ಷಣ ಇದು ಆ್ಯಕ್ಚುಲಿ. ಸೊ ಜಾಂಡಿಸ್ ಹೆಪಟೈಟಿಸ್ನಿಂದ ಆಗ್ಬೋದು, ಆಲ್ಕೋಹಾಲ್ ಮದ್ಯಪಾನದಿಂದ ಆಗಿರೋದು ಇದರಿಂದ ಆಗ್ಬೋದು, ಬೇರೆ ಎಷ್ಟೋ ರೀಸನ್ಲಿಂದ ಆಗ್ಬೋದು. ಜಾಂಡಿಸ್ ಅಂತಂದ್ರೆ ಒಂಥರ ಜ್ವರ ಇದ್ದಂಗೆ, ಅದು ಒಂಥರ ಲಕ್ಷಣ ಅಷ್ಟೇ. ಅದು ಲಕ್ಷಣ ಇದ್ರೆ ನಾವು ಅದು ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ. ಅದನ್ನ
0: ಹಾಗಾದ್ರೆ ಹೆಪಟೈಟಿಸ್ ಬಿ ಸೋಂಕು ತಗುಲಿದ್ರೆ ಸಾಮಾನ್ಯ ಜೀವನ ನಡೆಸಬಹುದು?
1: ಸಾಮಾನ್ಯ ಜೀವನ ನಡೆಸಬಹುದು.
0: ಅವ್ರಿಗೇನು ವಿಶೇಷ ಕಾಳಜಿ ಅವಶ್ಯಕತೆ ಇಲ್ಲ?
1: ವಿಶೇಷ ಕಾಳಜಿ ಅವಶ್ಯಕತೆ ಇಲ್ಲ. ಇದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತ ಹೇಳಿ, ಮೇ ಬಿ ಒನ್ಸ್ 6 ತಿಂಗಳಿಗೆ ಒಂದ್ಸಲ, 1 ವರ್ಷಕ್ಕೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದರದ್ದು ಅವಶ್ಯಕತೆ ಇತ್ತು ಅಂದರೆ ಅದರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಅದು ಇನಿಷಿಯಲ್ ಸ್ಟೇಜಲ್ಲಿ. ಅದರೊಳಗೆ ಲೇಟರ್ ಸ್ಟೇಜ್ ಕಂಪ್ಲೀಟ್ಲಿ ಲಿವರ್ ಡ್ಯಾಮೇಜ್ ಆಗಿದ್ಮೇಲೆ ಬಂದರೆ ಸ್ವಲ್ಪ ಕಷ್ಟ, ಅದಕ್ಕೆ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ಬೋದು.
0: ಓಕೆ, ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು ಮತ್ತೆ ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ?
1: ಅಂದರೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಅದರ ಫಂಕ್ಷನಿಂಗ್ ನಾರ್ಮಲ್ ಇರಲ್ಲ. ಲೇಟರ್ ಸ್ಟೇಜಲ್ಲಿ ಅದರಿಂದ ಕಂಪ್ಲೀಟ್ಲಿ ಫಂಕ್ಷನ್ ಮಾಡಲಾರ್ದೇನೆ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮಣಿ ಜಾಸ್ತಿ ಆಗೋದು ಎಲ್ಲ ಆಗ್ಬೋದು. ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದು ಲಿವರ್ ತೆಗೆದು ನಾವು ಇನ್ನೊಂದು ಲಿವರ್ ಹಾಕ್ಬೋದು. ಅದರಲ್ಲಿ 2 ಟೈಪ್ ಇದೆ. ಯಾರೋ ಒಬ್ಬರು ಆಕ್ಸಿಡೆಂಟ್ ಅಲ್ಲಿ ಮೃತ್ಯು ಹೊಂದಿದವ್ರದ್ದು ಅವ್ರದ್ದು ಲಿವರ್ ತೊಗೊಂಡು ಹಾಕ್ಬೋದು. ಇನ್ನೊಂದು ಈವನ್ ಲಿವಿಂಗ್ ಪರ್ಸನ್ ಅಂದರೆ ರಿಲೇಟಿವ್ಸ್ ಕೂಡ ಅರ್ಧ ಲಿವರ್ ಡೊನೇಟ್ ಮಾಡ್ಬೋದು, ಅರ್ಧ ಲಿವರ್ ನಾವು ತೊಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅವ್ರಿಗೆ ಯಾರು ಕೊಟ್ಟವ್ರಿಗೆ ಅವ್ರಿಗೆ ಏನು ಹಾನಿ ಆಗೋದಿಲ್ಲ, ಯಾಕಂದರೆ ಲಿವರ್ ರೀಜನರೇಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಈ ವಿದಿನ್ 1-6 ತಿಂಗಳಲ್ಲಿ ಲಿವರ್ ನಾರ್ಮಲ್ ಸೈಜ್ ಬಂದ್ಬಿಡುತ್ತೆ.
0: ಮತ್ತೆ ನಾರ್ಮಲ್ ಸೈಜ್ ಆಗುತ್ತೆ ಸರ್
1: ಡೋನರಲ್ಲಿ, ಅಂದರೆ ಯಾರು ಕೊಟ್ಟಿರ್ತಾರೆ ಅವರಿಗೆ. ಸೊ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ತುಂಬ ಅಂದರೆ ಎಕ್ಸ್ಪೆನ್ಸಿವ್ ಇದೆ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಿಮಗೆ ಒಂದು 20 ಲಕ್ಷ ರೂಪಾಯಿ ಮೇಲೆ ಆಗ್ಬೋದು ಆ್ಯಕ್ಚುಲಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟು ಈಸಿ, ಯಾಕಂದರೆ 2 ಕಿಡ್ನಿ ಇರ್ತವೆ. ಸೊ ಒಂದು ಕಿಡ್ನಿ ತೆಗೆದು ನಾವು ಇದು ಮಾಡ್ಬೋದು, ಆದರೆ ಲಿವರ್ ಇರೋದು ಒಂದೇ. ಸೊ ಹಂಗಾಗಿ ಸ್ವಲ್ಪ ಈಗ ಇನ್ನೂ ಮೇ ಬಿ ಒಂದು ಇನ್ನೊಂದು 5-6 ವರ್ಷದಲ್ಲಿ ಕಾಸ್ಟ್ ತಗ್ಗಿಸ್ಬೋದು, ಕಡಿಮೆ ಆಗ್ಬೋದು. ಬಟ್ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಇದೆ.
0: ಈಗ ಯಾರು ಲಿವರ್ ಅನ್ನು ತಗೊಂಡಿರ್ತಾರಲ್ಲ ಸರ್ ರೆಸಿಪಿಯಂಟ್, ಅವರೆಲ್ಲ ರೀಜನರೇಟ್ ಆಗಲ್ವಾ?
1: ಆಗತ್ತೆ
0: ಅವರಲ್ಲೂ
1: ಅವರು, ಯಾಕಂದ್ರೆ ಓನ್ಲಿ 1/2 ಆಫ್ ದ ಲಿವರ್ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ. ಸೊ ಅದು ಅದನ್ನು ಕೂಡ ರೀಜನರೇಟ್ ಆಗುತ್ತೆ.
0: ಓಕೆ, ಮೊದಲಿನ ಥರನೇ ಅವ್ರ ಜೀವನ ಶೈಲಿ ನಡೆಸಬಹುದು. ಆದರೆ ಏನಾದರೂ ಮೆಡಿಸಿನ್ಸ್ ತಗೋಬೇಕಾ ಸರ್?
1: ಅದು ಇನಿಷಿಯಲ್ ಒಂದೆರಡು ವರ್ಷ ಅದು ಇಮ್ಯುನೋ ಸಪ್ರೆಸಿವ್ ಅಂದರೆ ಅದು ರಿಜೆಕ್ಷನ್ ಆಗಬಾರ್ದು ಅಂತೇಳಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ರಿಜೆಕ್ಷನ್ ಆಗಬಾರ್ದು ಅಂತ ಇಮ್ಯುನೋ ಸಪ್ರೆಸಿವ್ ಥೆರಪಿ ಅಂತ ಕೊಡ್ತಾರೆ 1-2 ವರ್ಷ. ಆದರೆ ಮದ್ಯಪಾನ ಮಾಡೋರು ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ ಮುಂದೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಹೆಲ್ದಿ ಊಟ ಆಗಲಿ ಅದೆಲ್ಲ ನಾವು ಕಾಳಜಿ ವಹಿಸ್ಬೇಕದು.
0: ಇದು ಸಕ್ಸಸ್ ರೇಟ್ ಯಾವ ರೀತಿ ಇದೆ ಸರ್ ಈ ಟ್ರಾನ್ಸ್ಪ್ಲಾಂಟೇಷನ್?
1: ಟ್ರಾನ್ಸ್ಪ್ಲಾಂಟೇಷನ್ ಈಗೆಲ್ಲ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅರೌಂಡ್ ಆಲ್ಮೋಸ್ಟ್ 5 ಇಯರ್ಸ್ ಸರ್ವೈವಲ್ ಅಂತೀವಿ ನಾವು. ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 5 ವರ್ಷ ತನಕ ಎಷ್ಟು ಜನ ಬದುಕ್ತಾರೆ ನೋಡ್ತೀವಿ. ಆಲ್ಮೋಸ್ಟ್ 80% 5 ಇಯರ್ ಸರ್ವೈವಲ್ ರೇಟ್ ಇದೆ. ಅಂದರೆ ಆಲ್ಮೋಸ್ಟ್ 100ರಲ್ಲಿ 80 ಜನ 5 ವರ್ಷಕ್ಕಿಂತ ಹೆಚ್ಚಿಗೆ ಬಾಳ್ತಾರೆ ಟ್ರಾನ್ಸ್ಪ್ಲಾಂಟಿಂಗ್.
0: ಈಗ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಹೆಪಟೈಟಿಸ್ ಬಿ ಅಥವಾ ಬೇರೆ ಹೆಪಟೈಟಿಸ್ ವಿಧ ಸೋಂಕು ತಗಲಿದ್ದರೆ ಮನೆಯವರು ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು, ಅವರ ಮಾನಸಿಕ ಆರೋಗ್ಯದ ಕಾಳಜಿ ಮಾಡ್ಬೇಕು ಸರ್?
1: ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಒಂದು ಹೆಪಟೈಟಿಸ್ ಬಿ ಅಂದ ಕೂಡಲೇ ಜನ ಇದನ್ನ ಎಚ್ ಐ ವಿಗೆ ಕಂಪೇರ್ ಮಾಡ್ಬಿಡ್ತಾರೆ, ಏಡ್ಸ್ ಕಂಪೇರ್ ಮಾಡ್ತಾರೆ. ಎಚ್ ಐ ವಿ ಬೇರೆ, ಇದು ಬೇರೆ. ಅದು ಸ್ವಲ್ಪ ನಾವು ಜನಗಳಿಗೆ ತಿಳಿಸ್ಬೇಕು. ಈ ಹೆಪಟೈಟಿಸ್ ಬಿ ಒಂದ್ ಕೂಡಲೇ ಹೆಪಟೈಟಿಸ್ ಬಿ ಬಂದ್ ಒಂದು ಸಲ ಹೆಪಟೈಟಿಸ್ ಬಿ ಬಂದ ಕೂಡಲೇ ಅವನಿಗೆ ಒಂಥರ ಅಸ್ಪೃಶ್ಯತ ಮನೋಭಾವದಿಂದ ಬಹಳ ಜನ ನೋಡ್ತಾರೆ. ಅದು ನಾವು ಅದನ್ನು ನಾವು ಜನಗಳಿಗೆ ತಿಳಿಸಿ ಅದೇನು ಬೇಕಾಗಿಲ್ಲ, ಅವ್ರ ಜೊತೆ ಇರೋದು, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಕ್ಯಾಜುವಲ್ ಕಾಂಟ್ಯಾಕ್ಟ್ ಇದರಿಂದ ಏನೂ ಹರಡೋದಿಲ್ಲ. ಆದರೆ ಏನಂತಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್

0: ಸೊ ವ್ಯಾಕ್ಸಿನ್ ತೊಗೊಂಡ್ಬಿಡ್ಬೇಕು ಅಷ್ಟೇ. ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಎಲ್ಲರೂ ಪ್ರೊಟೆಕ್ಷನ್ ಇರುತ್ತೆ. ರೋಗಿಗೆ ಮಾತ್ರ ಮೆಡಿಕಲ್ ಚೆಕಪ್ ಅಂದರೆ ಒನ್ಸ್ ಇನ್ 6 ತಿಂಗಳಿಗೆ ಒಂದ್ಸಲ, 1 ವರ್ಷಕ್ಕೆ ಒಂದ್ಸಲ ಮೆಡಿಕಲ್ ಚೆಕಪ್ ಮಾಡಿ ಟ್ರೀಟ್ಮೆಂಟ್ದ ಅವಶ್ಯಕತೆ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಾವು ನೋಡ್ಬೋದು.
1: ಸರ್, ಈಗ ನೀವು ಆಗಲೇ ಹೇಳಿದ್ರಿ ಯಾವ ರೀತಿ ಇದು ಹೆಪಟೈಟಿಸ್ ಬಿ ಹರಡುತ್ತೆ ಅಂತ, ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ ಅಂತ ಹೇಳಿದ್ರಿ. ಹಾಗಾದರೆ ಈ ಹೆಪಟೈಟಿಸ್ ಬಿಯಿಂದ ಬಳಲ್ತಿರೋ ಯುವಕ ಮುಂದೆ ಮದುವೆಗೆ ಪ್ಲಾನಿಂಗ್ ಮಾಡ್ಕೋಬೋದು ಸರ್?
0: ಹೌದು, ಡೆಫಿನೆಟ್ಲಿ ಹೆಪಟೈಟಿಸ್ ಬಿಯಿಂದ ಇನಿಷಿಯಲ್ ಬಳಲ್ತಿರೋ ಯುವಕ ಏನಿರುತ್ತಾನಲ್ಲ ಅವನಿಗೇನು ಲಿವರಿಂದ ಏನು ಪ್ರಾಬ್ಲಮ್ ಇರಲ್ಲ, ಅವರು ಮದುವೆ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಏನಂತಂದ್ರೆ ಮದುವೆ ಆಗೋ ಹೆಣ್ಮಗಳಿಗೆ ವ್ಯಾಕ್ಸಿನ್ ಕೊಡ್ಬೇಕು. ಮದುವೆಗಿಂತ ಮುಂಚೆ ಒಂದು 2-3 ಡೋಸಸ್ ಇರುತ್ತೆ, ಅವ್ರಿಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ಆಯ್ತು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ,
1: ಮತ್ತೆ ಅವರು
0: ನಾರ್ಮಲ್ ಸಂತಾನವನ್ನು ಪಡಿಬಹುದು. ಯಾಕಂದ್ರೆ ಮದರ್ಗೆ ಹೆಪಟೈಟಿಸ್ ಬಿ ಇದ್ರೆ ಅಷ್ಟೇ ಸಂತಾನಕ್ಕೆ ಆಗುತ್ತೆ, ಮಕ್ಕಳಿಗೆ ಆಗುತ್ತೆ, ಮದರೇ ನೆಗೆಟಿವ್ ಇದ್ರೆ ಏನು ಆಗೋದಿಲ್ಲ.
1: ಈಗ ಲಿವರ್ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೋಬೇಕಾದ್ರೆ ನಮ್ಮ ಆಹಾರ ಶೈಲಿ ಯಾವ ರೀತಿ ಇರ್ಬೇಕು ಸರ್?
0: ಆಹಾರ ಶೈಲಿ ನಾನು ಹೇಳೋದೇನಂದ್ರೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾವೇನು ತಿಂತೀವಲ್ಲ, ಜವಾರ್ ರೊಟ್ಟಿ, ತೊಗರಿಬೇಳೆ, ಪಲ್ಯ, ವೇಲ್, ಆಯಿಲ್ ಬಹಳ ಕಡಿಮೆ ಇರುತ್ತೆ ನಮ್ಮ ಊಟದಲ್ಲಿ. ನಮ್ದು ಇನ್ಫ್ಯಾಕ್ಟ್ ಬಹಳ ಐಡಿಯಲ್ ನಮ್ದು ಊಟ, ನಾರ್ತ್ ಕರ್ನಾಟಕ ಊಟ ಹಂಗ ನೋಡ್ಬೇಕಾದ್ರೆ. ನಾವು ಸ್ವಲ್ಪ ನಮ್ದೆಲ್ಲ ಈ ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರ್, ಫ್ಯಾಟಿ ಫುಡ್ಸು, ಕೋಲ್ಡ್ ಡ್ರಿಂಕ್ಸ್ ಅಲ್ಲೂ ಬಹಳ ಶುಗರ್ ಜಾಸ್ತಿ ಇರುತ್ತೆ ಆಕ್ಚುಲಿ. ಸೊ ನಾವು ಆದಷ್ಟು ನಾವು ನಾರ್ಮಲ್ ಊಟ ಮಾಡಿ ಸ್ವಲ್ಪ ಫ್ಯಾಟ್ ಫುಡ್ಸ್, ಫ್ರೈಡ್ ಫುಡ್ಸು ಸ್ವಲ್ಪ ಕಡಿಮೆ ತಿನ್ಬೇಕು. ಆಕ್ಚುಲಿ ಸ್ವೀಟ್ಸು ನಾರ್ಮಲ್ ತಿನ್ಬೋದು, ಬಟ್ ಈಗ ಜಾಸ್ತಿ ಸ್ವೀಟ್ ಇರೋದು ತಿನ್ನಬಾರ್ದು. ಈ ಪಿಜ್ಜಾ, ಬರ್ಗರು, ಜಂಕ್ ಫುಡ್ಸು ಅವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋದು ಉತ್ತಮ. ಮತ್ತು ಮೇನ್ ಏನಂದರೆ ಡಯಟ್ ಜೊತೆ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ, ಫಿಸಿಕಲ್ ಎಕ್ಸಸೈಸ್ ಕೂಡ ಇರಬೇಕು. ಒಂದು 30-40 ಮಿನಿಟ್ಸ್ ಅಟ್ಲೀಸ್ಟ್ ಮಿನಿಮಮ್ ಅಷ್ಟಾದರೂ ಮಾಡಬೇಕು.
1: ಈ ಚಿಕ್ಕ ಮಕ್ಕಳು ಪ್ರೊಸೆಸ್ಡ್ ಫುಡ್ ಅಥವಾ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತುಂಬ ಅಟ್ರಾಕ್ಷನ್ ಆಗ್ತಾರೆ ಸರ್, ಅವರಲ್ಲಿ ಈ ಯಕೃತ್ತು ಆರೋಗ್ಯವಾಗಿದೆಯೋ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಡೆವಲಪ್ ಆಗ್ತಿದೆಯೋ ಇದನ್ನ ಪೋಷಕರು ಯಾವ ರೀತಿ ಕಂಡುಹಿಡಬಹುದು ಸರ್?
0: ಆದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅಂದ್ರೆ ಅವರಲ್ಲಿ ಬೆಳವಣಿಗೆ ಇರುತ್ತೆ. ಇದ್ದಿದ್ದಕ್ಕೆ ಅವರಿಗೆ ಇನಿಷಿಯಲ್ ಅಂದ್ರೆ ಚಿಕ್ಕ ಮಕ್ಕಳು ಇದ್ದಾಗ ಗೊತ್ತಾಗಲ್ಲ ಅದು ಆಕ್ಚುಲಿ, ಅದ್ರದ ಎಫೆಕ್ಟ್ಸ್ ಮೇ ಬಿ ಆಮೇಲೆ ಗೊತ್ತಾಗತ್ತೆ. ಅಂದ್ರೆ ಈವನ್ ಈ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಅಮೆರಿಕಾ, US, UK ಅಲ್ಲೆಲ್ಲ ಚಿಕ್ಕ ಮಕ್ಕಳಲ್ಲೂ ಒಬೆಸಿಟಿ ಅಂದ್ರೆ ದಪ್ಪ ಇರೋದು ಅದೊಂದು ತುಂಬಾ ಎಪಿಡೆಮಿಕ್ ಆಗಿದೆ. ತುಂಬಾ ಜನ, ತುಂಬಾ ಚಿಕ್ಕ ಮಕ್ಕಳೆಲ್ಲ ಒಬೆಸಿಟಿಗೆ ಇದು ಆಗ್ತಾ ಇದ್ದಾರೆ. ಒಬೆಸಿಟಿಯಿಂದ ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬೋದು, ಮತ್ತೆ ಅದೇ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗತ್ತೆ ಫ್ಯಾಟಿ ಲಿವರ್ ಅಂತ. ಆದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಆದಷ್ಟು ಮಟ್ಟಿಗೆ ನಾವು ಜಂಕ್ ಫುಡ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಕಡಿಮೆ ಮಾಡಿ ಅವಾಯ್ಡ್ ಮಾಡಿದ್ರೆ
1: ಚೆನ್ನಾಗಿರುತ್ತೆ. ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ, ನಮ್ಮ ಕೇಳುಗರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಯಕೃತ್ತಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ?
0: ಯಕೃತ್ತಿನ ಆರೋಗ್ಯಕ್ಕೆ ನಾವು ಏನಂದ್ರೆ ಒಂದು ಜೀವನ ಶೈಲಿಯನ್ನು ನಾವು ಊಟದಲ್ಲಿ ಎಣ್ಣೆ ಪದಾರ್ಥ ಆಗಲಿ, ಜಾಸ್ತಿ ಸ್ವೀಟ್ ಆಗಲಿ ನಾವು ಕಡಿಮೆ ತಿನ್ಬೇಕು. ನಾರ್ಮಲ್ ಊಟ ಮಾಡಿ ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರ್, ಚೀಸು ಅದೆಲ್ಲ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತೆ ಒಂದು ಮದ್ಯಪಾನ ಸೇವನೆ ಮತ್ತು ಈ ಸ್ಮೋಕಿಂಗ್, ಸಿಗರೇಟ್ ಸ್ಮೋಕಿಂಗ್ ಇವೆಲ್ಲ ಬಿಟ್ಟು ಬಿಡಬೇಕು. ಇದ್ರೆ ಬಿಟ್ಟು ಬಿಡಬೇಕು, ಇಲ್ಲಾಂದ್ರೆ ತಗೋಬಾರ್ದು ಆಕ್ಚುಲಿ. ಮತ್ತೇನಂದ್ರೆ ಈ ಎಕ್ಸಸೈಸ್ ಅಂತಂದ್ರೆ ಅಟ್ಲೀಸ್ಟ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಸೊ ಸ್ವಲ್ಪ ಒಂದು 30-45 ಮಿನಿಟ್ಸ್ ವಾಕಿಂಗ್ ಮಾಡಿ, ಬ್ರಿಸ್ಕ್ ಅಂದರೆ ಬ್ರಿಸ್ಕ್ ವಾಕಿಂಗ್ ಅಂತೀವಿ ನಾವು ಯೂಶ್ವಲಿ, ಫಾಸ್ಟಾಗಿ ವಾಕಿಂಗ್ ಮಾಡಿ ಅಥವಾ ಬೇರೆ ಯಾವುದೇ ರೀತಿಯಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ನಾವು ಯಕೃತ್ತನ್ನು ಹೆಲ್ದಿಯಾಗಿರ್ಸೋಕ್ಕೆ ನಾವು ಇದು ಮಾಡ್ಕೊಂಡು.
1: ಕೇಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಯಕೃತ್ತಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ಮತ್ತು ಹೆಪಟೈಟಿಸ್ ಬಿ ಮತ್ತು ವಿವಿಧ ವಿಧಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ರಿ. ಡಾಕ್ಟರ್ ಹೇಳೋದು ಇಷ್ಟೇ, ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸೋದ್ರಿಂದ ಅನೇಕ ರೋಗಗಳಿಂದ ದೂರವಾಗಿರಬಹುದು ಅಂತ. ನಿಮ್ಮೆಲ್ಲರ ಪರವಾಗಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಪಟೈಟಿಸ್ ಬಿ ಮತ್ತು ಓವರ್ಆಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಸಮಗ್ರವಾದ ಮಾಹಿತಿ ಮಾಡಿಕೊಟ್ಟಂತಹ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಇದುವರೆಗೂ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದ ಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
2: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮರುರೂಪಿಸಿ ಜಾರಿಗೆ ತರಲಾದ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಅಥವಾ ವಿಬಿಜಿ ರಾಮ್ಜಿ ಕಾಯ್ದೆ 2025 ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಹೊಸ ಕಾಯ್ದೆಯು ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕ ಉದ್ಯೋಗ ಖಾತ್ರಿಯನ್ನು, ಆರ್ಥಿಕ ಭದ್ರತೆಯನ್ನು ಬಲಪಡಿಸುತ್ತದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಮಾದರಿಯಲ್ಲಿದ್ದು ಕೇಂದ್ರ ಮತ್ತು ರಾಜ್ಯಗಳ ವೆಚ್ಚ ಹಂಚಿಕೆ ಅನುಪಾತ 60-40 ಆಗಿರುತ್ತದೆ. ಕೇವಲ ಕೂಲಿ ನೀಡುವುದಕ್ಕೆ ಸೀಮಿತವಾಗದೆ ಜಲಭದ್ರತೆ, ಗ್ರಾಮೀಣ ರಸ್ತೆಗಳು ಮತ್ತು ಜೀವನೋಪಾಯಕ್ಕೆ ಅಗತ್ಯವಾದ ಗೋದಾಮುಗಳಂತಹ ಶಾಶ್ವತ ಆಸ್ತಿಗಳ ಸೃಜನೆಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಒಟ್ಟಾರೆಯಾಗಿ ಇದು 2047 ವಿಕಸಿತ ಭಾರತ ಗುರಿಯನ್ನು ತಲುಪಲು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನು ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಹೇಳಬಹುದು. ಮೊದಲು ನರೇಗಾ ಅಡಿಯಲ್ಲಿ 100 ದಿನಗಳ ಕಾಲ ಖಚಿತವಾಗಿ ಉದ್ಯೋಗ ಮಿತಿ ಇತ್ತು. ಈ ಕಾಯ್ದೆಯು ಗ್ರಾಮೀಣ ಭಾಗದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 125 ದಿನಗಳ ಕಾಲ ಖಚಿತವಾದ ಉದ್ಯೋಗವನ್ನು ನೀಡುತ್ತದೆ. ಕೇವಲ ಗುಂಡಿ ತೆಗೆಯುವ ಕೆಲಸಗಳಿಗೆ ಸೀಮಿತವಾಗದೆ ಈ ಯೋಜನೆಯು ಜಲ ಸಂರಕ್ಷಣೆ, ಗ್ರಾಮದ ರಸ್ತೆಗಳು, ಗೋದಾಮುಗಳು ಮತ್ತು ಮಾರುಕಟ್ಟೆಗಳಂತಹ ದೀರ್ಘಕಾಲ ಬಾಳಿಕೆ ಬರುವ ಉಪಯುಕ್ತ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಆದ್ಯತೆ ನೀಡುತ್ತದೆ. ರೈತರಿಗೆ ಬಿತ್ತನೆ ಮತ್ತು ಸುಗ್ಗಿ ಕಾಲದಲ್ಲಿ ಕೆಲಸಗಾರರ ಕೊರತೆಯಾಗದಂತೆ ತಡೆಯಲು ಕೃಷಿ ಅವಧಿಯಲ್ಲಿ ವರ್ಷಕ್ಕೆ ಒಟ್ಟು 60 ದಿನಗಳ ಕಾಲ ಯೋಜನೆಯ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಇದು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಪೂರಕವಾಗಿದೆ. ಈ ಯೋಜನೆಯು ಈಗ ಕೇಂದ್ರ ಪುರಸ್ಕೃತ ಯೋಜನೆಯಾಗಿ ಬದಲಾಗಿದ್ದು ಸಾಮಾನ್ಯ ರಾಜ್ಯಗಳಲ್ಲಿ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಪಾತ 60-40 ಹಂಚಿಕೊಳ್ಳುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಅನುಪಾತ 90-10 ಇರಲಿದೆ. ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಕಾರ್ಮಿಕರ ಹಾಜರಾತಿ, ಬಯೋಮೆಟ್ರಿಕ್ ವ್ಯವಸ್ಥೆ, ಕೆಲಸದ ಸ್ಥಳದ ನಿಗಾ ಇಡಲು ಜಿಪಿಎಸ್ ಮತ್ತು ಅಕ್ರಮಗಳನ್ನು ಪತ್ತೆ ಹಚ್ಚಲು ಆಧುನಿಕ ತಂತ್ರಜ್ಞಾನದ ಬಳಕೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಲಾಗಿದೆ. ಒಬ್ಬ ಕಾರ್ಮಿಕ ಕೆಲಸಕ್ಕಾಗಿ ಬೇಡಿಕೆಯಿಟ್ಟು 15 ದಿನಗಳ ಒಳಗಾಗಿ ಸರ್ಕಾರ ಕೆಲಸ ನೀಡದಿದ್ದಲ್ಲಿ ಆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರವು ನಿಯಮಾನುಸಾರ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕಾಗುತ್ತದೆ. ನೀವು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗೆ ಕೆಲಸ ಸಿಗದಿದ್ದರೆ ಅಥವಾ ವೇತನದ ಪಾವತಿಯಲ್ಲಿ ವಿಳಂಬವಾದರೆ ಈ ವಾರದ ಸಭೆಗಳಲ್ಲಿ ಅಥವಾ ಡಿಜಿಟಲ್ ಪೋರ್ಟಲ್ ಮೂಲಕ ನಿಮ್ಮ ದೂರನ್ನು ದಾಖಲಿಸಬಹುದು. ಪಾರದರ್ಶಕತೆ ಕಾಪಾಡಲು ಗ್ರಾಮ ಪಂಚಾಯತ್ಗಳು ಪ್ರತಿ ವಾರ ಸಭೆಯನ್ನು ನಡೆಸುತ್ತವೆ. ಈ ಸಭೆಗಳಲ್ಲಿ ಕೆಲಸದ ಸ್ಥಗಿತ, ವೇತನ ಪಾವತಿ ಮಾಹಿತಿ ಮತ್ತು ದೂರುಗಳ ವಿಲೇವಾರಿ ಬಗ್ಗೆ ಚರ್ಚಿಸಲಾಗುತ್ತದೆ. ಹವಾಮಾನ ವೈಪರೀತ್ಯಗಳನ್ನು ತಡೆಗಟ್ಟಲು ಬೇಕಾದ ಪ್ರವಾಹ ನಿಯಂತ್ರಣ ಕ್ರಮಗಳು, ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರ ಸ್ನೇಹಿ ಕಾಮಗಾರಿಗಳಿಗೆ ಈ ಕಾಯ್ದೆಯಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಇದರಲ್ಲಿ ಹಳೆಯ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಂಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಕಾಲುವೆಗಳ ಅಭಿವೃದ್ಧಿ, ಜಲಭದ್ರತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಗುಣಮಟ್ಟದ ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಶಾಲಾ ಕಟ್ಟಡಗಳ ದುರಸ್ತಿ ಅಥವಾ ನಿರ್ಮಾಣ ಮತ್ತು ಅಂಗನವಾಡಿಗಳಂತಹ ಸಾರ್ವಜನಿಕ ಆಸ್ತಿಗಳನ್ನು ಅಭಿವೃದ್ಧಿಪಡಿಸುವುದು ಗ್ರಾಮೀಣ ಮೂಲಸೌಕರ್ಯ ಇದರ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಜನರ ಆದಾಯವನ್ನು ಹೆಚ್ಚಿಸಲು ಪೂರಕವಾದ ವ್ಯವಸ್ಥೆಗಳನ್ನು ಇಲ್ಲಿ ನಿರ್ಮಿಸಲಾಗುತ್ತದೆ. ರೈತರು ತಮ್ಮ ಬೆಳೆಗಳನ್ನು ಸಂಗ್ರಹಿಸಲು ಗೋದಾಮುಗಳು, ಉತ್ಪನ್ನಗಳನ್ನು ಮಾರಾಟ ಮಾಡಲು ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಅಗತ್ಯವಾದ ಜೀವನೋಪಾಯ ಮೂಲಸೌಕರ್ಯ ಕಟ್ಟಡಗಳನ್ನು ಈ ಯೋಜನೆ ಅಡಿಯಲ್ಲಿ

0: ನಿರ್ಮಿಸಬಹುದು. ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ, ಮಣ್ಣಿನ ಸವಕಳಿಯನ್ನು ತಡೆಯಲು ಮರಗಳನ್ನು ಬೆಳೆಸುವುದು ಮತ್ತು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಗ್ರಾಮಗಳನ್ನು ಸಜ್ಜುಗೊಳಿಸುವ ಹವಾಮಾನ ಸ್ಥಿತಿಸ್ಥಾಪಕತ್ವ ಕಾಮಗಾರಿಗಳಿಗೆ ಇಲ್ಲಿ ಅವಕಾಶವಿದೆ. ಗ್ರಾಮಸಭೆಗಳ ಮೂಲಕ ಯೋಜನೆಯ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುವ ಮತ್ತು ಕಾಮಗಾರಿಗಳ ಗುಣಮಟ್ಟವನ್ನು ಸಾರ್ವಜನಿಕರು ನೇರವಾಗಿ ಪ್ರಶ್ನಿಸುವ ಬಲಿಷ್ಠ ಸಾಮಾಜಿಕ ಪರಿಶೋಧನಾ ವ್ಯವಸ್ಥೆಯನ್ನು ಈ ಕಾಯ್ದೆ ಒಳಗೊಂಡಿದೆ. ಕೃಷಿ ಅವಧಿಯಲ್ಲಿ ಸರ್ಕಾರಿ ಕೆಲಸಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದರಿಂದ ಖಾಸಗಿ ಕೃಷಿ ಕೆಲಸಗಳಿಗೆ ಕಾರ್ಮಿಕರ ಕೊರತೆಯಾಗದಂತೆ ಮತ್ತು ಕೂಲಿ ದರದಲ್ಲಿ ಅಸಹಜ ಏರಿಕೆಯಾಗದಂತೆ ತಡೆಯಲು ವೇತನ ಹಣದುಬ್ಬರ ನಿಯಂತ್ರಣ ಸಾಧ್ಯವಾಗುತ್ತದೆ. ಈ ಯೋಜನೆಯಡಿ ನಿರ್ಮಾಣವಾಗುವ ಗೋದಾಮುಗಳು, ನೀರಾವರಿ ಕಾಲುವೆಗಳು ಮತ್ತು ಮಾರುಕಟ್ಟೆ ಸಂಪರ್ಕ ರಸ್ತೆಗಳು ರೈತರು ತಮ್ಮ ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಸುಧಾರಿತ ಕೃಷಿ ಮೂಲಸೌಕರ್ಯ ನೇರವಾಗಿ ಸಹಾಯ ಮಾಡುತ್ತದೆ. ಕಾರ್ಮಿಕರು ಮಾಡಿದ ಕೆಲಸಕ್ಕೆ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿಯಾಗದಿದ್ದರೆ ವಿಳಂಬವಾದ ಪ್ರತಿ ದಿನಕ್ಕೆ ಅವರು ಪರಿಹಾರವನ್ನು ಪಡೆಯಲು ಹಕ್ಕನ್ನು ಹೊಂದಿರುತ್ತಾರೆ. ಭ್ರಷ್ಟಾಚಾರವನ್ನು ತಡೆಯಲು ಮತ್ತು ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಈ ಕಾಯ್ದೆಯಡಿ ಒಟ್ಟು ಕಾಮಗಾರಿಗಳ ಪೈಕಿ ಕನಿಷ್ಠ ಶೇ50% ಕೆಲಸಗಳನ್ನು ಗ್ರಾಮ ಪಂಚಾಯತ್ಗಳೇ ನೇರವಾಗಿ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು. ಇದು ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹಳ್ಳಿಯ ನೈಜ ಅಗತ್ಯಗಳಿಗೆ ತಕ್ಕಂತೆ ಅಭಿವೃದ್ಧಿ ಕೆಲಸಗಳು ನಡೆಯುವುದನ್ನು ಗ್ರಾಮ ಪಂಚಾಯತ್ ಖಚಿತಪಡಿಸುತ್ತದೆ. ಯೋಜನೆಯಲ್ಲಿ ಪಾರದರ್ಶಕತೆ ಕಾಪಾಡಲು ಗ್ರಾಮಸಭೆಯ ಮೂಲಕ ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮಸ್ಥರು ಕಾಮಗಾರಿಗಳ ಗುಣಮಟ್ಟ, ಹಣಕಾಸಿನ ಬಳಕೆ, ದಾಖಲೆಗಳನ್ನು ನೇರವಾಗಿ ಪರಿಶೀಲಿಸಬಹುದು. ಇದರಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತದೆ. ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಅಡಿ ನಿರ್ಮಾಣವಾಗುವ ರಸ್ತೆ, ಕೆರೆ ಅಥವಾ ಕಟ್ಟಡಗಳಂತಹ ಪ್ರತಿಯೊಂದು ಆಸ್ತಿಯನ್ನು ರಾಷ್ಟ್ರೀಯ ಡಿಜಿಟಲ್ ದತ್ತಾಂಶಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಇದರಿಂದ ದೇಶದ ಯಾವುದೇ ಮೂಲೆಯಲ್ಲಿ ಕುಳಿತು ಗ್ರಾಮೀಣ ಮೂಲಸೌಕರ್ಯದ ಪ್ರಗತಿಯನ್ನು ರಾಷ್ಟ್ರೀಯ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ಡಿಜಿಟಲ್ ಆಗಿ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ. ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಕಾಮಗಾರಿಗಳು ಅನುಸರಣೆ, ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸಿ ಮತ್ತು ಸಾಮಾಜಿಕ ಪರಿಶೋಧನೆಗಳು ಸರಿಯಾಗಿ ನಡೆಯುತ್ತಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯುತ ನಿರ್ವಹಣೆ ಹೊಂದಿರುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂಡಳಿಗಳು ಯೋಜನೆಯ ನೀತಿ ನಿರೂಪಣೆ ಮತ್ತು ಪ್ರಗತಿ ಪರಿಶೀಲನೆಗಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳನ್ನು ಸ್ಥಾಪಿಸಲಾಗಿದೆ. ಈ ಯೋಜನೆ ಅಡಿ ನೋಂದಣಿ ಪ್ರಕ್ರಿಯೆಯು ಗ್ರಾಮ ಮಟ್ಟದಲ್ಲೇ ನಡೆಯುವುದರಿಂದ ಆಸಕ್ತರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಕುಟುಂಬದ ವಿವರಗಳನ್ನು ನೋಂದಾಯಿಸಬೇಕಾಗುತ್ತದೆ. ನೋಂದಾಯಿಸಲು ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ರೇಷನ್ ಕಾರ್ಡ್, ಪಡಿತರ ಚೀಟಿ, ಭಾವಚಿತ್ರ, ನಿವಾಸದ ಪುರಾವೆ, ಜಾತಿ ಪ್ರಮಾಣ ಪತ್ರ. ಗ್ರಾಮೀಣ ಕುಟುಂಬದ 18 ವರ್ಷ ಮೇಲ್ಪಟ್ಟ ಯಾವುದೇ ಸದಸ್ಯರು ಅಕುಶಲ ದೈಹಿಕ ಶ್ರಮದ ಕೆಲಸಗಳು ಮಾಡಲು ಸಿದ್ಧರಿದ್ದರೆ ಈ ಯೋಜನೆಯಡಿ ಕೆಲಸ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನಂತರ ನಿಮಗೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂದರೆ ಜಾಬ್ ಕಾರ್ಡ್ ನೀಡಲಾಗುತ್ತದೆ. ಈ ಕಾರ್ಡ್ ಹೊಂದಿದ್ದರೆ ಮಾತ್ರ ನೀವು ಅಧಿಕೃತವಾಗಿ ಕೆಲಸಕ್ಕೆ ಬೇಡಿಕೆ ಸಲ್ಲಿಸಲು ಸಾಧ್ಯವಾಗುತ್ತದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿರಾಮ್ಜಿ ಯೋಜನೆ ಕುರಿತು ಜೆಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4888 2237 4999 STD code 08 ಕೇಳಿ. ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ IASV ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದು

0: ಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11 ಗಂಟೆಯವರೆಗೆ ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11.50% ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 14.27% ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 32.53% ಮತದಾನವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ಮುಂದುವರಿಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023 ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018 ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ರಹಾನೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು T20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಯಣ 2013 ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಷ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. 5 ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ಧ ಗೆದ್ದು ಕೊನೆಯ 4 ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ಧ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಷ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ, ಲೋಕಸಭೆ ಕಲಾಪ 2:00 PM ಮುಂದೂಡಿಕೆ. ನೌಕಾಯಾನ ಕ್ಷೇತ್ರ

0: ದೇಶದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ ಮೂರು ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು.

ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕನಕದಾಸರ ಕೃತಿ ನೀ ಮಾಯೆಯೊಳಗೋ.

ಇನ್ನೊಬ್ರು ದನವಾಗಿ ವೃತ್ತದ ಹೊರಗೆ ಅಥವಾ ಒಳಗೆ ನಿಂತ್ಕೊಂಡು ಹಿಡಿಯುವ ಆಟ. ಇದರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಮಯ ಜಾರಿಯೇ ಬಿಡುತ್ತೆ. ಹ್ಮ್, ಅತ್ಸರಿ, ಈ ಪೀಠಿಕೆ ಯಾಕೆ ಅಂತ ಕಾರ್ಯಕ್ರಮದ ಮೊದಲ ಗೀತೆಯ ನಂತರ ತಿಳಿಸ್ತೇನೆ. ಇದೀಗ ಕಾರ್ಯಕ್ರಮದ ಮೊದಲಿಗೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ನಿರ್ದೇಶನ ರಾಜ್ಕೋಟಿ, ಹಾಡಿದವರು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ರಾಜ್ಕುಮಾರ್ ಭಾರತಿ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 1:30 ಹಾಗೂ 13 ಸೆಕೆಂಡುಗಳು. ಕೇಳುಗರಿಗೆಲ್ಲ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹುಲಿದನ, ಇದೊಂದು ಜಾನಪದ ಆಟ. ನಮಗೆಲ್ಲ ನೆನಪಿದೆ, ಒಂದು ದೊಡ್ಡ ವೃತ್ತ ಮಾಡಿ ಒಬ್ಬರು ಅಥವಾ ಕೆಲವರು ಹುಲಿಯಾಗಿ ಮತ್ತೆ

ಹುಲಿ ಬಂತು. ಹುಲಿ ಕಾಡಿನಲ್ಲಿ ಒಂದು ದೊಡ್ಡ ಹುಲಿ ಇತ್ತಂತೆ. ಆ ಹುಲಿ ಓಡೋಡಿ ಬಂದು ನಮ್ಮನ್ನೆಲ್ಲ ತಿನ್ನುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ದಂತಹ ಕಥೆ. ಅದನ್ನು ಕೇಳಿ ಕೇಳಿನೇ ನಮಗೆ ಹುಲಿ ಅಂತ ಹೇಳಿದ್ರೆ ಒಂದು ಭಯ ಶುರುವಾಗಿದೆ. ನಾನು ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ, ಇದು ನಿನ್ನೆ. ಈ ದಿನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ವಿಶ್ವದಾದ್ಯಂತ ವೇಗವಾಗಿ ಕಡಿಮೆಯಾಗ್ತಿರುವಂತಹ ಹುಲಿಗಳ ಸಂಖ್ಯೆಯ ಬಗ್ಗೆ ಜನರಿಗೆ ಅರಿವು ಇರಬೇಕು, ಹುಲಿಗಳ ಸಂರಕ್ಷಣೆ ಆಗಬೇಕು ಅನ್ನೋದಾಗಿದೆ. ಇನ್ನು ಈ ಹುಲಿಗಳು ನಮ್ಮ ದೇಶದಾದ್ಯಂತ ಸ್ವಾಭಾವಿಕವಾಗಿ 13 ದೇಶಗಳಲ್ಲಿ ಕಂಡುಬರುತ್ತೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಭಾರತ, ಚೀನಾ, ಕಾಂಬೋಡಿಯಾ, ಬಾಂಗ್ಲಾದೇಶ, ಭೂತಾನ್, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮ್ಯಾನ್ಮಾರ್, ನೇಪಾಳ, ರಷ್ಯಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ. ಇದೀಗ ಒಂದು ಗೀತೆಯನ್ನು ಆಲಿಸುವ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನಮ್ಮ ಗಂಧದ ಗುಡಿ ಎಷ್ಟು ಚಂದ ಅಂತ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಹುಲಿ ಬಗ್ಗೆ ನಮಗೆ ಎಷ್ಟೇ ಭಯವಿದ್ರೂ ಕೂಡ ನಾವು ಅದನ್ನು ನೋಡೋದಕ್ಕೆ ಇಷ್ಟಪಡ್ತೇವೆ. ಮೃಗಾಲಯಗಳಿಗೆ ಹೋಗ್ತೇವೆ, ಅಭಯಾರಣ್ಯಗಳಿಗೆ ಹೋಗ್ತೇವೆ, ಸಫಾರಿಗಾಗಿ ಸ್ಪೆಷಲ್ ಟಿಕೆಟ್ ಕೂಡ ತಗೊಳ್ತೇವೆ. ಯಾಕೆಂದರೆ ದೂರದಿಂದ ಹುಲಿಯನ್ನು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಇನ್ನು ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಟ್ರೈಗಿಸ್ ಅಂತ. ಪ್ರಾಣಿಶಾಸ್ತ್ರದ ಪ್ರಕಾರ ಫೆಲಿಡೆ ಕುಟುಂಬಕ್ಕೆ ಸೇರಿದ ಒಂದು ಜೀವಿ. ಪ್ಯಾಂಥೆರಾ ವಂಶಕ್ಕೆ ಸೇರಿದ ನಾಲ್ಕು ದೊಡ್ಡ ಬೆಕ್ಕುಗಳ ಪೈಕಿ ಹುಲಿ ಅತ್ಯಂತ ದೊಡ್ಡ ಪ್ರಾಣಿ. ಬನ್ನಿ, ಇದೀಗ ಶ್ರೇಯಾ ಜಯದೀಪ್ ಅವರ ಧ್ವನಿಯಲ್ಲಿ ಗಂಧದ ಕುಡಿ ಚಿತ್ರದ ಗೀತೆಯನ್ನು ಆಲಿಸುವ ರಜಾಕ್ ಪುತ್ತೂರು ಸಾಹಿತ್ಯವಿರುವ ಗೀತೆಗೆ ಸಂಗೀತ ನೀಡಿದವರು ಪ್ರಸಾದ್ ಶೆಟ್ಟಿ.

ಹೌದು, ಕಾಡಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನಾಡಿಲ್ಲ. ಆದರೆ ನಾವೇ ಎಲ್ಲಾ ಕಡೆ ಇರಬೇಕು ಎಂಬ ದುರಾಸೆಯಿಂದ ಮನುಷ್ಯ ಕಾಡನ್ನು ನಾಶ ಮಾಡಿ ಕಾಡು ಪ್ರಾಣಿಗಳು ನಾಡಿಗೆ ಬರುವಂತೆ ಮಾಡಿದ್ದಾನೆ. ಈಗ ಟೈಗರ್ ಎಂಬ ಪದವು ಪ್ರಾಚೀನ ಪರ್ಷಿಯನ್ ಭಾಷೆಯ ತೈಗ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ವೇಗವಾಗಿ ಮತ್ತು ಚೂಪಾಗಿ ಅಂತ. ಹುಲಿ ಗಂಟೆಗೆ ಸುಮಾರು 64 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದಂತೆ. ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೃಗಾಲಯ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ರಾಜನಾಗೇಂದ್ರ.

ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೇ

ಕರ್ನಾಟಕದಲ್ಲಿ ಒಟ್ಟು 5 ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಿದೆ. ಹುಲಿಧಾಮಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ನಾಗರಹೊಳೆ ಪ್ರದೇಶ, ಭದ್ರಾ ಹುಲಿ ಪ್ರದೇಶ ಮತ್ತು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ. ಇದಲ್ಲದೆ ಬಿಳಿಗಿರಿ ರಂಗನಾಥ ದೇವಾಲಯದ ಕಾಡಿನಲ್ಲಿ ಕೂಡ ಇದರ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಇದೀಗ ಸುಲೋಚನ ಅವರ ಧ್ವನಿಯಲ್ಲಿ ಕಾಕನಕೋಟೆ ಚಿತ್ರದ ಗೀತೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ರಚನೆಯನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದ್ದು, ಗೀತೆಗೆ ಸಂಗೀತ ನೀಡಿದವರು ಸಿ ಅಶ್ವಥ್.

ಹುಲಿಯನ್ನು ಉಳಿಸೋಣ. ಹುಲಿ ಉಳಿದರೆ ಕಾಡು ಉಳಿಯುತ್ತದೆ, ಕಾಡು ಉಳಿದರೆ ನಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಪಿ ಅಜನೀಶ್ ಲೋಕನಾಥ್ ಧ್ವನಿಯಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಅಮೋಘ ವರ್ಷ ಹಾಗೂ ಕಿರಣ್ ಕಾವೇರಪ್ಪ, ಸಂಗೀತ ನೀಡಿದವರು ಬಿ ಅಜನೀಶ್ ಲೋಕನಾಥ್.

ಕೇಳುಗರೆ, ಈ ಗೀತೆಯೊಂದಿಗೆ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ, ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಜೂಜೀತ ವಹಿ ಸಿಕಂದರ್ ಚಿತ್ರದ ಗೀತೆಗೆ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರಗಂ ಹಾಡಿದ್ದಾರೆ. ಮಜ್ರು ಸುಲ್ತಾನ್ಪುರಿ ರಚನೆಯ ಗೀತೆಗೆ ಸಂಗೀತ ನೀಡಿದವರು ಜತಿನ್ ಲಲಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಿರ್ಫ್ ತುಮ್ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಸಮೀರ್, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್.

ಈ ಗೀತೆಯೊಂದಿಗೆ ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ. ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತುಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ

0: ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ದ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ದ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ, ಅವರ ನಟನೆಯ ಜನನಾಯಗನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ದ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು, ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ, ಇಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: ಕೆಡಬ್ಲ್ಯೂಆರ್ಸಿ ಅವರು 3,500 ಕ್ಯೂಸೆಕ್ ಅನ್ನ ಪ್ರತಿನಿತ್ಯ ತಮಿಳ್ನಾಡಿಗೆ ಹರಿಸಬೇಕು ಹೇಳಿ, ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದವರು.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 ಟಿಎಂಸಿ ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ನೀರನ್ನು ಪೋಲು ಮಾಡದಂತೆ ಬೆಂಗಳೂರಿನ ಜನತೆಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 400 ಪಶುವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಪ್ರತಿ ಸೀಟಿಗೆ 80 ಲಕ್ಷ ರೂಪಾಯಿ ಲಂಚ ಮತ್ತು ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯಾಯಯುತ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿನ ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯ ಕಂಡ ಅತ್ಯಂತ ದುರ್ಬಲ ಹಾಗೂ ಅಸಹಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದ್ದಾರೆ. ಬರ ಕಾವೇರಿ ಬಿಕ್ಕಟ್ಟಿನಿಂದ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ, ಆದರೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಎಂದು ದೂರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಯನ್ನು ದೆಹಲಿಯಲ್ಲಿ ಅವಮಾನಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ ಎರಡು ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಎರಡು ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ. ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕಳೆದ ಒಂದು ದಿನದ ಅವಧಿಯಲ್ಲಿ 78 mm ಮಳೆ ದಾಖಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ದೊಡ್ಡ ಗಾತ್ರದ ಬಿದಿರು ಬುಡಸಹಿತ ರಸ್ತೆಗೆ ಬಿದ್ದು ಸಂಚಾರ ಅವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಓರ್ವ ಗಾಯಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ 3-4 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಹಲವೆಡೆ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸೂಚನೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗವು ಕಳಂಕದ ವಿರುದ್ಧ ಕಥೆಗಳು ನಿಮ್ಯಾನ್ಸ್ ಮೂಲಕ ನಡಿಗೆ ಎಂಬ ಅಭಿಯಾನ ಆರಂಭಿಸಿದೆ. ಇದು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕ ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ನೇರವಾಗಿ ಕಲಿಯುವ ಅವಕಾಶಗಳು ಮತ್ತು ಪೂರ್ವಾಗ್ರಹಗಳನ್ನು ಪ್ರಶ್ನಿಸಲು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ಮನೋಭಾವಗಳನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು, ಶಿಕ್ಷಕರು, ಮಾನಸಿಕ ಆರೋಗ್ಯ ವೃತ್ತಿಪರರು, ಸಂಶೋಧಕರು ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಕವಿರಾಜ್, ಸಂಗೀತ ನಿರ್ದೇಶನ ವಿ ಶ್ರೀಧರ್.

ರಾಘವೇಂದ್ರ ಕಾಮತ್ ರಚನೆಯ ರಘು ದೀಕ್ಷಿತ್ ಸಂಗೀತ ನೀಡಿರುವ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ ಇದೀಗ. ಗೀತೆಯನ್ನು ಹಾಡಿದವರು ರಘು ದೀಕ್ಷಿತ್ ಹಾಗೂ ಹರಿಚರಣ್.

0: ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಕೆಲ ವರ್ಷಗಳ ಹಿಂದೆ ನಾನು ಗೆಳೆಯನೊಂದಿಗೆ ಅಮರನಾಥ ಯಾತ್ರೆ ಮುಗಿಸಿ ಕಾಶ್ಮೀರದ ಶ್ರೀನಗರಕ್ಕೆ ಹಿಂದಿರುಗುವಾಗ ಬಲ್ತಾಲ್ ಮತ್ತು ಸೋನಮಾರ್ಗ್ ನಡುವೆ ಮುಸ್ಸಂಜೆ ಹೊತ್ತು ನಮ್ಮ ಅಲ್ಲಿನ ಕ್ಯಾಬ್ ಚಾಲಕ ಇದ್ದಕ್ಕಿದ್ದಂತೆ ವಾಹನವನ್ನು ರಸ್ತೆ ಬದಿ ನಿಲ್ಲಿಸಿ ಏನೋ ಹೇಳಿ ವೇಗವಾಗಿ ಎಲ್ಲೋ ಹೋದ. ನಮಗೆ ಗಾಬರಿ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
2: ಕೇಳಿ, ನನ್ನ ರಾಗತಾನ ಪಲ್ಲವಿ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಸಾಮಾನ್ಯ ಜ್ಞಾನ ಕುರಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೇ?
4: ಹಾಗಾದರೆ ನೀವು ನಮಗೆ ಕರೆ ಮಾಡಿ. ಕರೆ ಮಾಡಬೇಕಾದ ದಿನ ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12 ತನಕ.
0: ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
4: ತಪ್ಪದೇ ಕರೆ ಮಾಡಿ ಭಾಗವಹಿಸಿ.
3: ನೆನಪಿಡಿ, ಪ್ರತಿ ಬುಧವಾರ ಬೆಳಗ್ಗೆ 10:30 ಮಧ್ಯಾಹ್ನ 12
5: ಕೇಳುಗರಿ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ಶ್ರೀನ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟುಗಳ ಎರಡನೆಯ ಭಾಗ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಅಮೃತ ಅವರಿಂದ ಸೆತಾರ್ ವಾದನ, ಆಶ್ಲೇಷ್ ಪಿಎಸ್ ಅವರಿಂದ ಮೃದಂಗ ಲಯ ವಿನ್ಯಾಸ, ದಿವ್ಯಾ ಎಂ ಕೊಡಿಯಾಳ ಅವರಿಂದ ಭಾಷಣ, ವಿಷಯ ದೇಶೀಯ ಭಾಷೆಗಳ ಭವಿಷ್ಯ ಮೂಡಿಬರಲಿದೆ. 6:00 ತುಳುಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಫ್ರಿಕನ್ ಹಂದಿಜ್ವರ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಧರಣೇಶ್ ಎನ್ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 8:00 ಸುಗಮ ಸಂಗೀತ. ಟುಡೆ ಇನ್ ಪಾರ್ಲಿಮೆಂಟ್. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಬ್ರಾಂಡೆಡ್ ಹಾಗೂ ಸಾಮಾನ್ಯ ಔಷಧಿಗಳು, ಈ ಕುರಿತು ಡಾ ಅಶೋಕ್ ಶೆಣೈ ಅವರಿಂದ ಭಾಷಣ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ ರೂಪಕ ಕಲಾ ರಸಿಕರ ಸ್ವರ್ಗ ಹಾಸನ, ರಚನೆ ಕೆಎಸ್ ದಿನೇಶ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್ ಹಾಗೂ ಪುಟ್ಟಸ್ವಾಮಿ ಪೀತರೀಕೆರೆ, ಬಳಿಕ ರೂಪಾ ಹಾಸನ್ ಅವರಿಂದ ಸ್ವರಚಿತ ಕವನ ವಾಚನ. 10:00 ಸಂಸತ್ತಿನ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ಸಾಯಂಕಾಲ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮಂಗಳೂರು. ಈಗ ಸಮಯ ಸರಿಯಾಗಿ 3:05:40. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5:05. ತರಂಗಾಂತರ 225.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕಾಸರಗೋಡಿನ ಶ್ರೀಮತಿ ಶೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟ್ಟುಗಳು. ಮೊದಲಿಗೆ ಎಲ್ಲಾ ಸಂದರ್ಭಗಳಲ್ಲಿ ಹಾಡುವ ಒಂದು ಭಕ್ತಿಗೀತೆ, ಇದು ಕವ್ವಾಲಿ ಶೈಲಿಯಲ್ಲಿದೆ.

0: ಇದುವರೆಗೆ ಕಾಸರಗೋಡಿನ ಶ್ರೀಮತಿ ಶೀನಾ ಪಿಪಿ ಮತ್ತು ಬಳಗದವರಿಂದ ಮಾಪಿಳ್ಳೆ ಪಾಟುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಈಗ ಕೇಳೋಣ ಎಕ್ಸೂರು.

0: ಇದುವರೆಗೆ ಎಕ್ಸೂರ್ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಿತಾರ್ ವಾದನ, ಮೃದಂಗ ಲಯ ವಿನ್ಯಾಸ ಹಾಗೂ ಭಾಷಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಮೃತ ಅವರಿಂದ ಸಿತಾರ್ ವಾದನ, ಪಕ್ಕವಾದ್ಯ ತಬಲ ಯತೀಶ್ ಆಚಾರ್ಯ.

ಇದುವರೆಗೆ ಅಮೃತ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯ ತಬಲ ಯತೀಶ್ ಆಚಾರ್ಯ. ಮುಂದೆ ಕೇಳಿ ಆಶ್ಲೇಷ್ ಪಿಎಸ್ ಅವರಿಂದ ಮೃದಂಗ ಲಯ ವಿನ್ಯಾಸ, ಪಿಟೀಲು ಧನಶ್ರೀ ಶಬರಾಯ.